0: ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ತ್ರಿಮೂರ್ತಿ ಚಿತ್ರದ ಗೀತೆಗಳನ್ನು ಕೇಳೋಣ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಆಯ್ದ ಗೀತೆಗಳಿಗಿದೆ.

ತ್ರಿವೇಣಿ ಚಿತ್ರದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಗೀತಾ ಹೆಚ್ ಪಿ ಅವರ ಧ್ವನಿಗಳಲ್ಲಿ ಗೀತಾಪ್ರಿಯ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಆಯ್ದ ಗೀತೆಗಳಿಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ತಂದೆ ಮಕ್ಕಳು ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಗಳನ್ನು ಕೇಳೋಣ. RN ಜಯಗೋಪಾಲ್ ಅವರ ರಚನೆ, GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಳಿಗಿದೆ.

ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳ್ಳುತ್ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂಗನೆ ತುಡುಕಲೆ

ಕೊಡುವನು ಕೊಡುವೆನೆನುತ ಚಂದದೀತ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಟ್ಟ

0: ತಬ್ಬಲಿಯು ನೀನಾದೆ ಮಗನೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ ಹಾಗೂ ಸಂಗಡಿಗರ ಕಂಠದಲ್ಲಿ.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಎಸ್ ಜಾನಕಿ ಹಾಡಿರುವ ತಾಯಿಗಿಂತ ದೇವರಿಲ್ಲ ಚಿತ್ರದ ಹಾಡು. ಜೀವದೇ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಸವಿನೆನಪು ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಆಯೋಜಿತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ನಾಗರಿಕರು ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ವಿವರಗಳನ್ನು ಪರಿಶೀಲಿಸಿ ಮಾಹಿತಿಯ ನಿಖರತೆ ಖಚಿತಪಡಿಸಿಕೊಳ್ಳುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕೋರಿದ್ದಾರೆ. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಂದಿನಿಂದ ಸೆಪ್ಟೆಂಬರ್ 23ರವರೆಗೆ ಒಂದು ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದ ರಾಜ್ಯದ ಎಲ್ಲ ನಾಗರಿಕರಿಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಹಕ್ಕು ಹಾಗೂ ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡುವಿಕೆ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇಂದಿನಿಂದ ಅಕ್ಟೋಬರ್ 22ರವರೆಗೆ ನಡೆಯಲಿದೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮೈಸೂರಿನಲ್ಲಿ ಇಂದಿನಿಂದ

0: ಬುಧವಾರದವರೆಗೆ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತ 3 ದಿನಗಳ ರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಿದೆ. ಈ ಸಮಾವೇಶ ಬುಡಕಟ್ಟು ಭಾಷೆಗಳ ದಾಖಲೀಕರಣ, ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಕುರಿತು ಸಂವಾದವನ್ನು ಕೇಂದ್ರೀಕರಿಸಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಸಮಾವೇಶವನ್ನು ಉದ್ಘಾಟಿಸಿದರು. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ ಸಚಿವರು ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಸೌಹಾರ್ದ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಶಿರಬೂರು ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ತುಮಕೂರು ಜಿಲ್ಲಾಸ್ಪತ್ರೆಗೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ 132 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 300 ಹಾಸಿಗೆ ಸಾಮರ್ಥ್ಯದ ನೂತನ ಕಟ್ಟಡ ಕಾಮಗಾರಿ ವೀಕ್ಷಿಸಿದರು. ಹಳೆ ಕಟ್ಟಡ ತೆರವು ಕಾರ್ಯವನ್ನು ಪರಿಶೀಲಿಸಿದರು. ಇಂದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಹುತಾತ್ಮ ಶಿವರಾಮ ರಾಜಗುರು ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಸ್ವಾತಂತ್ರ್ಯ ಸೇನಾನಿ ರಾಜಗುರು ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ಜೂನಿಯರ್ ಹಾಕಿ ಪಂದ್ಯಾವಳಿ ಇಂದು ಆರಂಭಗೊಂಡಿದೆ. ಪಂದ್ಯಾವಳಿಗೆ ಮಹಾನಗರ ಪಾಲಿಕೆ ಮಹಾಪೌರ ಪಿ ಗಾದೆಪ್ಪ ಚಾಲನೆ ನೀಡಿದರು. ಮೊದಲ ಪಂದ್ಯದಲ್ಲಿ ಆತಿಥೇಯ ಬಳ್ಳಾರಿ ಜಿಲ್ಲಾ ತಂಡ ಗದಗ್ ತಂಡವನ್ನು 5-0 ಗೋಲುಗಳ ಅಂತರದಿಂದ ಮಣಿಸಿತು. 28ರವರೆಗೆ ಜರುಗುವ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಕಾರ್ಯಕಾರಿ ಸದಸ್ಯ ಡಿ ಶಾಶಾವಲಿ ನಾಲಬಂಡ್.
1: 16th ಸಬ್ ಜೂನಿಯರ್ ಹಾಕಿ ಟೂರ್ನಮೆಂಟ್ ಬಳ್ಳಾರಿ ಜಿಲ್ಲೆಗೆ ಬಂದಿದೆ. ಸುಮಾರು 3 ವರ್ಷದಿಂದ ನಾವೇ ಹೋಸ್ಟ್ ಮಾಡ್ತಾ ಇದೀವಿ. 12 ತಂಡಗಳು ಭಾಗವಹಿಸಲಿದ್ದಾರೆ. ಬಳ್ಳಾರಿ, ಗದಗ, ಕಲಬುರಗಿ, ಹಾವೇರಿ, ದಾವಣಗೆರೆ, ಬಾಗಲಕೋಟೆ, ಧಾರವಾಡ, ರಾಯಚೂರ್, ಕೂರ್ಗ್, ಮೈಸೂರು, ಹಾಸನ ಅಂಡ್ ಶಿವಮೊಗ್ಗ. ಡೈಲಿ 4 ಮ್ಯಾಚಸ್ ಇರ್ತವೆ. 6:30 to 7:30, 4 ಗಂಟೆಯಿಂದ 5 ಗಂಟೆವರೆಗೆ ಟೋಟಲ್ 4 ಮ್ಯಾಚಸ್ ನಡೀತವೆ. ಈ ಹಾಕಿ ಬಳ್ಳಾರಿಯ ಮ್ಯಾನೇಜ್ಮೆಂಟ್ ನೋಡಿ ಸ್ಟೇಟ್ ಹಾಕಿ ಅಸೋಸಿಯೇಷನ್ ಹಾಕಿ ಕರ್ನಾಟಕ ಇಂದ ನಮಗೆ ಐಡೆಂಟಿಫೈ ಮಾಡಿ ಹಾಕಿ ಬಳ್ಳಾರಿಗೆ ಇದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಕಿ ಟೂರ್ನಮೆಂಟ್ ಇದು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ, ಲೀಗ್ ನಾಕೌಟ್ ನಡೀತಿರ್ತವೆ.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭ ನಾಡಿನ ಜ್ವಲಂತ ಸಮಸ್ಯೆಗಳು ಹಾಗೂ ವಿಚಾರಗಳ ಕುರಿತು ಸದನದಲ್ಲಿ ಚರ್ಚೆಯಾಗಬೇಕಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ವಿಧಾನಸಭಾ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೇಡಿಕೆ ಇಟ್ಟ ಸಂದರ್ಭ ಇದಕ್ಕೆ ಪ್ರತಿಕ್ರಿಯಿಸಿ ಸಚಿವರು ಮಾತನಾಡಿದರು. ಬಳಿಕ ಸದನದ ಬಾವಿಗಿಳಿದ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇಂದು ಕರಾವಳಿ ಕರ್ನಾಟಕ ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ದುರ್ಬಳಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ವಜಾಗೆ ಆಗ್ರಹಿಸಿ ಇಂದು ಬಿಜೆಪಿ ನಾಯಕರು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಿರತ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಕಾರ್ಯಕ್ರಮ ವನಿತಾ ವಿಹಾರ. ಆತ್ಮೀಯ ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲ

0: ಕೊನೆಗೆ ಕೇಳುತ್ತೀರಿ ಸೃಷ್ಟಿ ಹಾಗೂ ಶ್ರಾವಣ. ಈ ಕುರಿತು ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ. ನಂತರ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಯಮುನಾ ಕೊಡ್ಸರ್ ಅವರು. ಮೊದಲಿಗೆ ಕೇಳೋಣ ಸೃಷ್ಟಿ ಹಾಗೂ ಶ್ರಾವಣ. ಮಾತನಾಡುತ್ತಾರೆ ಶಾಲಿನಿ ರುದ್ರಮುನಿ.
1: ಶ್ರಾವಣ ಪ್ರಕೃತಿಯ ಪ್ರೇಮ ಗೀತೆ, ಬದುಕಿನ ಪುನರ್ಜನ್ಮ. ಮಳೆ ಬಂದ್ರೆ ಮಣ್ಣಿನ ಮನವೂ ಮೃದುವಾಗತ್ತೆ, ಮನ ಮೃದುವಾದ್ರೆ ಬದುಕೇ ಹಸಿರಾಗತ್ತೆ. ಆಕಾಶವು ತನ್ನ ನೀಲಿ ಹೊದಿಕೆಯನ್ನ ಬಿಚ್ಚಿ ಮೋಡಗಳ ಮೃದುವಾದ ಹೊದಿಕೆಯನ್ನ ಹೊದ್ದುಕೊಳ್ಳುವ ಕಾಲ ಶ್ರಾವಣ. ಮಳೆಯ ಹನಿಗಳು ಭೂಮಿಯ ಎದೆಯ ಮೇಲೆ ಮುತ್ತಾಗಿ ಬೀಳುವ ಕ್ಷಣ ಶ್ರಾವಣ. ಹಸಿರು ತನ್ನ ಎಲ್ಲ ಬಣ್ಣಗಳನ್ನು ಒಟ್ಟಿಗೆ ಚೆಲ್ಲುವ ಋತು ಶ್ರಾವಣ. ಇದು ಕೇವಲ ಒಂದು ತಿಂಗಳ ಹೆಸರಲ್ಲ, ಪ್ರಕೃತಿಯ ನಗುವಿನ, ಭೂಮಿಯ ಉಸಿರಿನ, ಮಾನವನ ಅಂತಃಕರಣದ ಹೊಸ ಅಧ್ಯಾಯ. ಅದು ಪ್ರಕೃತಿಯ ಹೃದಯದಲ್ಲಿ ಅರಳುವ ಹಸುರಿನ ಹಬ್ಬ. ಮಳೆಗಾಲದ ಮಧುರ ಲಯಕ್ಕೆ ಭೂಮಿಯ ಅಲೆತೂಗುವ ಸಮಯ. ಆಕಾಶದಿಂದ ಸುರಿಯುವ ಪ್ರತಿಯೊಂದು ಮಳೆಯ ಹನಿಯು ಭೂಮಿಯ ಎದೆಗೆ ಬಿದ್ದಾಗ ಅದು ಕೇವಲ ನೀರಲ್ಲ, ಜೀವನದ ನವ ಚೈತನ್ಯ. ಶ್ರಾವಣ ಮಾಸ ಮತ್ತದರ ಮಳೆ ಕವಿಗಳಿಗೆ ಪದಗಳನ್ನು ಕೊಡುತ್ತದೆ, ಮೂಡಗಳು ರೂಪಕಗಳನ್ನು ಕೊಡುತ್ತವೆ, ಹಸಿರು ಬಣ್ಣ ಭಾವನೆಗಳನ್ನು ಹುಟ್ಟಿಸುತ್ತದೆ. ಕನ್ನಡ ಕಾವ್ಯದ ಶ್ರಾವಣದ ಪ್ರತಿಭೆ ಕವಿ ಬೇಂದ್ರೆಯವರ ಸಾಲುಗಳು ನೆನಪಾಗುತ್ತವೆ. ನಾಡೆಲ್ಲ ಏರಿಯ ವಾರಿ ಹರಿತಾವ ಝರಿ, ಹಾಲಿನ ತೂರಿ ಈಗ ಯಾಕ, ನೆಲಕ್ಕೆಲ್ಲ ಕುಡಿಸಲಾಕ, ಶ್ರಾವಣ ಬಂತು ಕಾಡೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು.

ಶ್ರಾವಣ ಮಾಸ ಬರುವುದು ಸೃಷ್ಟಿಗೆ ಪೋಷಣೆ ಕೊಡುವುದಕ್ಕಾಗಿ. ನಾಡಿನ ಏರಿಗಳು ಹಾಗೂ ಓರಿಗಳು ನೀರಿನ ಝರಿಗಳಿಂದ ತುಂಬಿ ಹರಿಯುತ್ತವೆ. ಇದು ಬರೀ ನೀಲ, ಇದು ಹಾಲಿನ ತೋರಿ. ಈ ಹಾಲನ್ನ ಭೂಮಿ ತಾಯಿಗೆ ಕುಡಿಸುತ್ತೆ ಶ್ರಾವಣ. ಇದು ವರಕವಿ ಬೇಂದ್ರೆಯವರ ಪದಧನಿ. ಮಳೆಗಾಳಿಯ ಕಡಲನ್ನ ದಾಟಿದ ಬಳಿಕ ಮೊದಲು ಪ್ರವೇಶಿಸುವ ಪಶ್ಚಿಮದ ಘಟ್ಟದ ಕಾಡನ್ನೇ ತಾನೆ, ಅನಂತರ ಅದು ವಿಶಾಲವಾದ ಜನಬಳಕೆಯ ನಾಡನ್ನು ಹಾಗೂ ಜನರು ವಾಸಿಸುವ ಬೀಡನ್ನು ತಲುಪುತ್ತದೆ. ಬೇಂದ್ರೆಯ ಪಾಲಿಗೆ ಶ್ರಾವಣ ಬರೀ ಮಾಸವಲ್ಲ, ಋತುವಿಲಾಸ ಅಂತ ಅಡಿಗರ ಹೇಳಿದ್ದಾರೆ. ಹಾಗೆ ರಸ ಋಷಿ ಕುವೆಂಪು ಅವರು ಸಂವತ್ಸರ ಸೂರ್ಯಪಾನ ಅಭಿಜಿನ್ಮನ ಊರ್ಧ್ವ ಧ್ಯಾನ ಧ್ರುವಮಂಡಲ ಭಕ್ತಿಗಾನ ಸಗಮಪ ಏಕತಾನ ಬರುತ್ತಲಿಹುದು ಶ್ರಾವಣ ಮತ್ತೆ ಬಂತು ಶ್ರಾವಣ ಶ್ರಾವಣ ಸಂಧ್ಯಾ ಸಮಯ ಸಮೀರ ಸ್ವಾಗತ ನಿನಗೆ ಪಯೋದಿಯ ವೀರ ಅಂತ ಶ್ರಾವಣದಗಿನ ಉತ್ಸಾಹ ಅಭಿಮಾನ ಇಲ್ಲಿ ಕಾಣಬಹುದು. ಹೀಗೆ ಶ್ರಾವಣ ಬಂದರೆ ಕವಿಗಳ ಹೃದಯದಲ್ಲಿ ಪದಗಳ ಮೊಗ್ಗು ಅರಳುತ್ತೆ. ಪ್ರಕೃತಿ ಹಾಡುವ ಗೀತೆಗೆ ಕವಿತೆಯೇ ಪ್ರತಿಧ್ವನಿಯಾಗುತ್ತದೆ. ಶ್ರಾವಣವೆಂದರೆ ಕೇವಲ ಒಂದು ತಿಂಗಳಲ್ಲ, ಅದು ಪ್ರಕೃತಿಯ ಪ್ರೇಮ ಗೀತೆ. ಮಳೆಯ ಪ್ರತಿಯೊಂದು ಹನಿಯು ಕವಿಗೆ ಕವಿತೆಯ ಅಕ್ಷರವಾಗುತ್ತದೆ. ಮೋಡಗಳು ವಿರಹದ ದೂತರಾಗಿ ಮಿಂಚು ಪ್ರೇಮದ ನಗುವಾಗಿ ಕಾಣುತ್ತದೆ. ಹಸಿರು ಹೊಲಗಳು ಹೊಸ ಕನಸುಗಳ ಹಾಸಿಗೆಯಾಗುತ್ತವೆ. ನದ ಹರಿವು ಜೀವನದ ತತ್ವವನ್ನು ಹಾಡುತ್ತದೆ. ಎಲೆಗಳ ಮೇಲೆ ಜಾರುವ ಹನಿ ಹೃದಯದ ಮೇಲೆ ಜಾರುವ ನೆನಪಾಗುತ್ತದೆ. ಶ್ರಾವಣದ ಗಾಳಿ ತಾಯಿಯ ಮಡಿಲ ಮಮತೆಯಂತೆ, ಪ್ರೇಮಿಯ ಉಸಿರಿನಂತೆ, ಭಕ್ತನ ಪ್ರಾರ್ಥನೆಯಂತೆ ಭಾಸವಾಗುತ್ತದೆ. ಇನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ಶ್ರಾವಣವು ಬದುಕಿನ ಸಂಭ್ರಮ. ರೈತನಿಗೆ ಶ್ರಾವಣ ಎಂದರೆ ಕೇವಲ ಮಳೆಯಲ್ಲ, ಭವಿಷ್ಯದ ಅನ್ನ ಭಂಡಾರದ ಆಶಾ ಭರವಸೆ. ಹೊಲದಲ್ಲಿ ಬಿತ್ತಿದ ಬೀಜ ಮೊಳಕೆಯೊಡೆದು ನಿಂತಾಗ ರೈತನ ಮುಖದಲ್ಲಿ ಮೂಡುವ ಆ ನಗು ಯಾವುದೇ ಅರಮನೆಯ ಐಶ್ವರ್ಯಕ್ಕಿಂತ ದೊಡ್ಡದು. ಶ್ರಾವಣದ ಮಳೆಯ ಪ್ರತಿಯೊಂದು ಹನಿ ಅನ್ನದ ಕಣವಾಗಿ ರೂಪುಗೊಳ್ಳುತ್ತದೆ. ಗೃಹಿಣಿಗೆ ಶ್ರಾವಣ ಎಂದರೆ ಭಕ್ತಿ ಮತ್ತು ಬಾಂಧವ್ಯ ಹಬ್ಬ. ಮನೆಯ ಅಂಗಳದಲ್ಲಿ ರಂಗೋಲಿ, ತುಳಸಿ ಕಟ್ಟೆ, ಹೂವಿನ ಪರಿಮಳ, ತರಾವರಿ ಹಬ್ಬದ ಅಡುಗೆ, ದೀಪದ ಬೆಳಕು ಇವೆಲ್ಲ ಸೇರಿ ಮನೆಯನ್ನೇ ದೇವಾಲಯವಾಗಿಸುತ್ತವೆ. ಈ ತಿಳಲ್ಲಿ ಆಹಾರವು ಋತುಸಹಜವಾಗಿರುತ್ತದೆ. ಎಳ್ಳು, ತುಪ್ಪ, ಹಸಿರು ಸೊಪ್ಪುಗಳು, ಕಾಳುಗಳು, ಬೇಳೆಗಳು, ಬಿಸಿ ಆಹಾರಗಳು,

ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸುತ್ತವೆ. ಮಕ್ಕಳಿಗೆ ಮಳೆಯ ಆಟ, ಕಾಗದದ ದೋಣಿ, ಕೆಸರಿನ ಸಂಭ್ರಮ, ಯುವತಿಯರಿಗೆ ಮದರಂಗಿ, ಹಸಿರು ಬಳೆಗಳು, ಶ್ರಾವಣದ ಸಿಂಗಾರ, ಹಿರಿಯರಿಗೆ ದೇವರ ಆರಾಧನೆ, ಪುರಾಣ ಶ್ರವಣ, ಭಜನೆ, ವ್ರತಗಳ ಪುಣ್ಯ, ವ್ಯಾಪಾರಿಗಳಿಗೆ ಮಾರುಕಟ್ಟೆಯ

ದೇವರ ಆರಾಧನೆ, ಪುರಾಣ ಶ್ರವಣ, ಭಜನೆ, ವ್ರತಗಳ ಪುಣ್ಯ, ವ್ಯಾಪಾರಿಗಳಿಗೆ ಮಾರುಕಟ್ಟೆಯ ಚೈತನ್ಯ, ಹೂವು ಹಣ್ಣು ಪೂಜಾ ಸಾಮಗ್ರಿಗಳ ಬೇಡಿಕೆ, ಹೀಗೆ ಜನಸಾಮಾನ್ಯರ ಪಾಲಿಗೆ ಶ್ರಾವಣ ಮನೆ ದೇವರು ಕುಟುಂಬ ಮತ್ತು ಸಮಾಜವನ್ನ ಒಗ್ಗೂಡಿಸುವ ಕಾಲವಾಗಿದೆ. ಕವಿಯ ಶ್ರಾವಣವು ಭಾವಗಳ ಬೆಳೆ, ಆದರೆ ಜನಸಾಮಾನ್ಯರ ಶ್ರಾವಣವು ಬದುಕಿನ ಬೆಳೆ. ಕವಿಯ ಕಣ್ಣಲ್ಲಿ ಮಳೆ ಒಂದು ರೂಪಕ, ರೈತನ ಕಣ್ಣಲ್ಲಿ ಅದು ಅನ್ನದಾತ. ಕವಿಗೆ ಮೋಡಗಳು ಕಾವ್ಯದ ಸಾಲುಗಳು, ಆದರೆ ಗೃಹಿಣಿಗೆ ಅವು ಮನೆಯ ಮಂಗಳದ ಸೂಚನೆ. ಕವಿಗೆ ಶ್ರಾವಣವು ಆತ್ಮದ ಸಂಭಾಷಣೆ, ಜನಸಾಮಾನ್ಯರಿಗೆ ಅದು ಕುಟುಂಬದ ಹಬ್ಬ. ಆದ್ದರಿಂದ ಶ್ರಾವಣವು ಕೇವಲ ಪಂಚಾಂಗದ ಮಾಸವಲ್ಲ, ಅದು ಕನ್ನಡ ಮನಸ್ಸಿನ ಸಂಸ್ಕೃತಿ, ಪ್ರಕೃತಿ ಮತ್ತು ಭಾವಲೋಕವನ್ನು ಒಂದೇ ಹಾರದ ಮುತ್ತುಗಳಂತೆ ಜೋಡಿಸುವ ಜೀವನೋತ್ಸಾಹ. ಶ್ರಾವಣ ಭಕ್ತಿ, ಪ್ರಕೃತಿ ಮತ್ತು ಮುಕ್ತಮಾಸ. ಋತುಗಳ ಅಂಗಳದಲ್ಲಿ ವಸಂತ ಹೇಗೆ ಸೌಂದರ್ಯದ ಸಾಮ್ರಾಟನೋ, ಮಾಸಗಳ ಮೆರವಣಿಗೆಯಲ್ಲಿ ಶ್ರಾವಣವೂ ಹಾಗೆ ಭಕ್ತಿ, ಸೌಂದರ್ಯ ಮತ್ತು ಪಾವಿತ್ರ್ಯದ ರಾಜನಾಗಿ ವಿರಾಜಿಸುತ್ತಾನೆ. ಮಳೆಯ ಹನಿಗಳಿಂದ ಮಣ್ಣು ಹಸಿರಿನ ಉಡುಪು ತೊಟ್ಟು ನಗುವ ಈ ಕಾಲದಲ್ಲಿ ಪ್ರಕೃತಿಯ ಪ್ರತಿಯೊಂದು ಉಸಿರು ದೈವಸ್ಮರಣೆಯೇ.

ತಾಯಿಯ ಎದೆಯಲ್ಲಿ ಹಸಿರು ಮೊಳಕೆಯೊಡೆಯುವಂತೆ ಮನುಷ್ಯನ ಹೃದಯದಲ್ಲಿಯೂ ಭಕ್ತಿಯು ಅಂಕುರವಾಗಿ ಚಿಗುರಿಸುತ್ತದೆ. ಆದ್ದರಿಂದಲೇ ಶ್ರಾವಣವು ಕೇವಲ ಒಂದು ಮಾಸವಲ್ಲ, ಅದು ಆತ್ಮವನ್ನ ಅರಳಿಸುವ ಆಧ್ಯಾತ್ಮಿಕ ಉತ್ಸವ. ಜಪ, ತಪ, ವ್ರತ, ನಿಯಮ, ಪೂಜೆ, ಪುರಾಣ, ಶ್ರವಣ, ಭಜನೆ, ಕೀರ್ತನೆ, ಸತ್ಸಂಗ, ಯಜ್ಞ, ಹೋಮಗಳು ಈ ಮಾಸದಲ್ಲಿ ಹೆಚ್ಚು ಅರ್ಥಪೂರ್ಣವಾಗುತ್ತವೆ. ಪ್ರಕೃತಿಯ ಲಯಕ್ಕೆ ಮಾನವನ ಮನಸ್ಸು ಒಂದಾಗುವ ಅಪೂರ್ವ ಸಮಯ ಇದು. ಶ್ರಾವಣದ ಪ್ರತಿಯೊಂದು ಹಬ್ಬ ಒಂದು ಮೌಲ್ಯವನ್ನ ಸಾರುತ್ತದೆ. ವರಮಹಾಲಕ್ಷ್ಮಿ ವ್ರತ ಸಮೃದ್ಧಿಯ ಸಂಕೇತವಾದರೆ ನಾಗಪಂಚಮಿ ಪ್ರಕೃತಿ ಮತ್ತು ಜೀವ ಜಗತ್ತಿನ ಸಹಬಾಳ್ವೆಯನ್ನು ನೆನಪಿಸುತ್ತದೆ. ಮಂಗಳೂರು ವ್ರತ ಸೌಭಾಗ್ಯದ ದೀಪ ಹಚ್ಚಿದರೆ ರಕ್ಷಾಬಂಧನ ಪ್ರೀತಿಯ ಬಂಧವನ್ನ ಗಟ್ಟಿಗೊಳಿಸುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಧರ್ಮದ ಪುನರುತ್ಥಾನದ ಸಂದೇಶ ಸಾರಿದರೆ ಶ್ರಾವಣದ ಸೋಮವಾರಗಳು ಶಿವನ ಕರುಣೆಯ ದ್ವಾರವನ್ನು ತೆರೆಯುವ ಪವಿತ್ರ ಕ್ಷಣಗಳಾಗಿವೆ. ಶ್ರಾವಣ ಎಂಬ ಪದದ ಅಂತರಾಳದಲ್ಲಿ ಶ್ರವಣ ಎಂಬ ಅಮೃತಾರ್ಥ ಅಡಗಿದೆ. ಶ್ರವಣ ಎಂದರೆ ಕೇಳುವುದು, ಕಿವಿಯಿಂದ ಮಾತ್ರವಲ್ಲ ಹೃದಯದಿಂದ ಆಲಿಸುವುದು, ಗುರುಮುಖದಿಂದ ಜ್ಞಾನವನ್ನ ಶ್ರದ್ಧೆಯಿಂದ ಆಲಿಸುವುದು. ಅದನ್ನು ಮನನ ಮಾಡಿ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಅಜ್ಞಾನದ ಕತ್ತಲೆ ಕರಗುತ್ತದೆ. ಆಗ ಜೀವ ತನ್ನ ಮೂಲ ಸ್ವರೂಪವನ್ನ ಅರಿತು ನದಿಯೊಂದು ಸಾಗರದಲ್ಲಿ ಲೀನವಾಗುವಂತೆ ಶಿವನಲ್ಲಿ ಆಯ್ಕೆಯಾಗುತ್ತದೆ. ಪ್ರಕೃತಿಯ ಹಸಿರು, ಮಳೆಯ ಸಂಗೀತ, ದೇವಾಲಯದ ಘಂಟಾನಾದ, ಭಜನೆಯ ಭಾವತರಂಗ ಮತ್ತು ಜ್ಞಾನದ ಬೆಳಕು ಇವೆಲ್ಲವೂ ಸೇರಿ ಮನುಷ್ಯನನ್ನ ಭೌತಿಕ ಬದುಕಿನಿಂದ ಆಧ್ಯಾತ್ಮಿಕ ಬದುಕಿನೆಡೆಗೆ ನಡೆಸುವ ಪಥವನ್ನ ನಿರ್ಮಿಸುತ್ತವೆ. ಪ್ರತಿಯೊಂದು ಆಚರಣೆಯು ಪ್ರಕೃತಿಯೊಂದಿಗಿನ ಮಾನವನ ನಂಟನ್ನ ಗಟ್ಟಿಗೊಳಿಸುತ್ತದೆ. ಮಾವಿನ ತೋರಣ, ಬಾಳೆಗಿಡ, ತೆಂಗಿನಕಾಯಿ, ಹೂವು, ತುಳಸಿ, ಅರಿಶಿನ, ಕುಂಕುಮ ಇವೆಲ್ಲವೂ ಕೂಡ ಪ್ರಕೃತಿಯ ಕೊಡುಗೆಗಳೇ. ನಮ್ಮ ಸಂಸ್ಕೃತಿಯ ಮೂಲ ಸಂದೇಶವೇ ಪ್ರಕೃತಿಯನ್ನ ಪೂಜಿಸುವವನು ಬದುಕನ್ನೇ ಪೂಜಿಸುತ್ತಾನೆ. ಶ್ರಾವಣ ಎಂದರೆ ಒಗ್ಗಟ್ಟಿನ ಹಬ್ಬ. ಮನೆ ಮನೆಗಳಲ್ಲಿ ಹಬ್ಬದ ಸಡಗರ, ಬಂಧುಗಳ ಆಗಮನ, ಊರ ಜಾತ್ರೆಗಳು, ಹರಿಕತೆ, ಭಜನೆ, ಕೀರ್ತನೆ, ಸತ್ಸಂಗ ಇವುಗಳು ಸಮಾಜವನ್ನ ಒಂದಾಗಿಸುತ್ತವೆ. ಒಬ್ಬ ಮನುಷ್ಯ ಬದುಕಲು ಸಮಾಜ ಬೇಕು, ಸಮಾಜ ಬದುಕಲು ಪ್ರಕೃತಿ ಬೇಕು. ಶ್ರಾವಣ ಭಕ್ತಿಯ ಪುಷ್ಪ, ಪ್ರಕೃತಿಯ ಪರ್ವ, ಜ್ಞಾನದ ಜ್ಯೋತಿ ಮತ್ತು ಮುಕ್ತಿಯ ಮಹಾದ್ವಾರ. ಶ್ರಾವಣವನ್ನು ಬದುಕಿನಲ್ಲಿ ಆಚರಿಸುವುದೆಂದರೆ ಹೊರಗಿನ ಹಬ್ಬಗಳನ್ನು ಆಚರಿಸುವುದಕ್ಕಿಂತ ಮೊದಲು ನಮ್ಮೊಳಗಿನ ದೈವತನ್ನ ಜಾಗೃತಗೊಳಿಸುವುದಾಗಿದೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಶ್ರಾವಣವು ಭಾರತದ ನೈಋತ್ಯ ಮುಂಗಾರು ಮಳೆಯ ಪ್ರಮುಖ ಹಂತ. ಈ ಸಮಯದಲ್ಲಿ ಸುರಿಯುವ ಮಳೆ ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುತ್ತದೆ. ಕೆರೆ, ಬಾವಿ, ಹೊಳೆ, ನದಿಗಳು ನೀರಿನಿಂದ ಸಮೃದ್ಧವಾಗುತ್ತವೆ. ಈ ಋತುವಿನಲ್ಲಿ ಭತ್ತವೂ ಸೇರಿದಂತೆ ಅನೇಕ

ಬೆಳೆಗಳಿಗೆ ಅನುಕೂಲಕರವಾದಂಥ ತೇವಾಂಶ ದೊರೆಯುತ್ತದೆ. ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಸಿ ವಾತಾವರಣಕ್ಕೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಭೂಮಿಯ ಉಷ್ಣಾಂಶ ಸಮತೋಲನಗೊಳ್ಳುತ್ತದೆ. ಜಲಚಕ್ರ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಜೀವ ವೈವಿಧ್ಯವನ್ನು ಉಳಿಸುತ್ತದೆ. ವಿಜ್ಞಾನ ಹೇಳುವುದು ಮಳೆಯಿಲ್ಲದೆ ಜೀವವಿಲ್ಲ, ಪ್ರಕೃತಿ ಹೇಳುವುದು ಮರಗಳಿಲ್ಲದೆ ಮಳೆಯ, ಶ್ರಾವಣ ಹೇಳುವುದು ಸಂತೋಷವು ದೊಡ್ಡ ಸಂಪತ್ತಿನಲ್ಲಿ ಅಲ್ಲ, ಒಟ್ಟಾಗಿ ಬದುಕುವ ಮನಸ್ಸಿನಲ್ಲಿ ಇದೆ ಎಂದು. ಶ್ರಾವಣದ ಆಧ್ಯಾತ್ಮಿಕ ಸಂದೇಶವೆಂದರೆ ಮಳೆ ಹೇಗೆ ಧೂಳನ್ನು ತೊಳೆದು ಭೂಮಿಯನ್ನು ನಿರ್ಮಲಗೊಳಿಸುತ್ತದೆಯೋ ಭಕ್ತಿ ಹಾಗೆ ಮನಸ್ಸಿನ ಅಹಂಕಾರವನ್ನು ತೊಳೆದು ನಿರ್ಮಲಗೊಳಿಸುತ್ತದೆ ಎಂಬುದಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಶ್ರಾವಣ ನಗರೀಕರಣ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆಯಿಂದ ಶ್ರಾವಣದ ಸ್ವರೂಪವೇ ಬದಲಾಗುತ್ತಿದೆ. ಒಮ್ಮೆ ಕಾಲಕ್ಕೆ ಸರಿಯಾಗಿ ಸುರಿಯುತ್ತಿದ್ದ ಮಳೆ ಈಗ ಅನಿಶ್ಚಿತವಾಗಿದೆ. ಕೆರೆಗಳು ಮಾಯವಾಗುತ್ತಿವೆ, ಮರಗಳು ಕಡಿಮೆಯಾಗುತ್ತಿವೆ. ಆದ್ದರಿಂದ ಶ್ರಾವಣವನ್ನ ಆಚರಿಸುವುದೆಂದರೆ ಕೇವಲ ಪೂಜೆ ಮಾಡುವುದಲ್ಲ, ಒಂದು ಗಿಡ ನೆಡುವುದು, ಮಳೆ ನೀರು ಸಂಗ್ರಹಿಸುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಜೀವ ಜಗತ್ತನ್ನ ಸಂರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದು, ಮಕ್ಕಳಿಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸುವುದು, ಶ್ರಾವಣವನ್ನು ಕೇವಲ ಆಚರಿಸದೆ ಬದುಕೋಣ, ಇವೇ ಇಂದಿನ ಶ್ರಾವಣದ ನಿಜವಾದ ಅರ್ಹತೆಗಳು. ಶ್ರಾವಣ ಪ್ರಕೃತಿಯ ನಗು, ಸಂಸ್ಕೃತಿಯ ಉಸಿರು, ರೈತನ ಕನಸು, ಕವಿಯ ಕಾವ್ಯ, ಭಕ್ತ ಪ್ರಾರ್ಥನೆ, ವಿಜ್ಞಾನದ ಜೀವಚಕ್ರ. ಮಳೆಯ ಹನಿ ಭೂಮಿಯನ್ನು ಹಸಿರಾಗಿಸಿದಂತೆ ಶ್ರಾವಣದ ಸಂದೇಶ ನಮ್ಮ ಮನಸ್ಸನ್ನೂ ಹಸಿರಾಗಿಸಬೇಕು. ಶ್ರಾವಣವೆಂದರೆ ಕೇವಲ ಮಳೆಯಲ್ಲ, ಮನುಷ್ಯ ಮನುಜತ್ವದ ಕಡೆಗೆ ನಡೆಯುವಂತಹ ಋತು. ಶ್ರಾವಣ ಮತ್ತು ಪ್ರಕೃತಿ, ಮಳೆ, ಮಣ್ಣು, ಮನುಜ ಮತ್ತು ಮನಸ್ಸಿನ ಅನನ್ಯ ಸಂಗಮ. ಶ್ರಾವಣ ಮಾಸವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸೋಣ. ಧನ್ಯವಾದಗಳು.

0: ಸೃಷ್ಟಿ ಹಾಗೂ ಶ್ರಾವಣ ಈ ಕುರಿತಂತೆ ಇದುವರೆಗೂ ಮಾತನಾಡಿದವರು ಶಾಲಿನಿ ರುದ್ರಮುನಿ. ಈಗ ಕೇಳೋಣ ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ. ಮಾತನಾಡುತ್ತಾರೆ ಯಮುನಾ ಕೋಣೇಸರ್.
1: ಮಾತೃದೇವೋಭವ ಪಿತೃದೇವೋಭವ ಎನ್ನುವ ಸಂಪ್ರದಾಯವಿರುವ ವಿಶ್ವಕ್ಕೆ ಮಾದರಿಯಾದ ಭಾರತೀಯ ಸಂಸ್ಕೃತಿ ನಮ್ಮದು. ಇಂತಹ ಸುಸಂಸ್ಕೃತ ನಾಡಿಗೆ ಇತ್ತೀಚೆಗೆ ಎರಡು ಕಾಲಿನ ಮೃಗಗಳು ಬಂದು ಮನುಷ್ಯರನ್ನ ನೋಡಿಕೊಂಡು ಹೋಗುವ ಜಾಗ ವೃದ್ಧಾಶ್ರಮ. ಈ ವೃದ್ಧಾಶ್ರಮ ಎನ್ನುವ ಪದ್ಧತಿ ಬೆಳೆಯುತ್ತಿರುವುದು ಸುಸಂಸ್ಕೃತ ಸುಶಿಕ್ಷಿತ ದೇಶದ ಸಂಸ್ಕೃತಿಗೆ ಧಕ್ಕೆ ಅನ್ನಿಸುವುದಿಲ್ಲವೇ? ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ವೃದ್ಧಾಶ್ರಮ ಸಂಸ್ಕೃತಿಯಲ್ಲಿ ಮಹಿಳೆಯ ಪಾತ್ರ ಎನ್ನುವ ವಿಷಯದ ಬಗ್ಗೆ ಚಿಂತನೆ ಮಾಡೋದು ಪ್ರಸ್ತುತ ಅನಿಸುತ್ತಿದೆ. ನಾನು ಅನೇಕ ಹಿರಿಯರನ್ನ ಭೇಟಿಯಾಗುತ್ತಲೇ ಇದ್ದೇನೆ. ನಮ್ಮ ಕುಟುಂಬವೊಂದರಲ್ಲೇ 30-40 ವೃದ್ಧರು ಇದ್ದಾರೆ. ವೃದ್ಧಾಪ್ಯದಲ್ಲಿ ಎಷ್ಟು ಜನ ಸುಖವಾಗಿದ್ದಾರೆ ಎನ್ನುವುದನ್ನ ಸರ್ವೆ ಮಾಡಿದರೆ ಎಲ್ಲಾ ಸರಿಗಿದೆ ಎನ್ನುವರು ಎಷ್ಟು ಜನ ಸಿಗಬಹುದು? 100 20 ಬೇಡ 30, ಎಲ್ಲರ ಮನೆ ದೋಸೆಯೂ ತೂತೆಯಾಗಿರುತ್ತೆ. ಹಿರಿಯ ನಾಗರಿಕರ ಆರೋಗ್ಯ ಸಂರಕ್ಷಣೆ, ಉದ್ಯೋಗ ಹಾಗೂ ಶಿಕ್ಷಣ, ವಾಸಿಸಲು ಸೂಕ್ತ ಪರಿಸರ, ಆದಾಯ ಭದ್ರತೆ, ಈ ನಾಲ್ಕು ವಿಷಯದಲ್ಲಿ ಸ್ವೀಡನ್ ಉತ್ತಮ ದೇಶವಾಗಿದ್ದು ಅಫ್ಘಾನಿಸ್ತಾನ ಅತಿ ಕೆಟ್ಟ ದೇಶವಾಗಿದೆ. ವೃದ್ಧಾಪ್ಯದಲ್ಲಿ ಯಾಕೆ ಸಂತೋಷ ನೆಮ್ಮದಿ ಬೇಕು ಎನ್ನುವುದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನಿಗೆ ಬಾಲ್ಯಲೀಲೆ, ಯೌವನ ಹುಮ್ಮಸ್ಸಿನಲ್ಲಿ ಉತ್ಸಾಹದಲ್ಲಿ ಗೃಹಸ್ಥರಾಗಿ ದಾಂಪತ್ಯ ಸುಖ, ಆದರೆ ವೃದ್ಧಾಪ್ಯದಲ್ಲಿ ಆಗುವ ಬದಲಾವಣೆಗಳೇ ಬೇರೆ. ಈ ಸಮಯದಲ್ಲಿ ಅನೇಕ ದೈಹಿಕ ಮನೋಸಾಮಾಜಿಕ ಬದಲಾವಣೆಗಳು ಆಗುವುದರಿಂದ ಜೀವನ ಸುಗಮವಾಗಿ ಸಾಗಲು ಕೆಲವು ಹೊಂದಾಣಿಕೆ ಅವಶ್ಯ. ದೈಹಿಕ ಕಾಯಿಲೆಗಳು ಇಳಿವಯಸ್ಸಿನ ಸಾಮಾನ್ಯವಾಗಿದೆ. ರಕ್ತದೊತ್ತಡ, ಮಧುಮೇಹ, ಹೃದಯಾಘಾತ, ಕಿವುಡುತನ, ಕುರುಡುತನ, ಮೂಳೆ ಮುರಿತ, ಇಂತಹ ಸಂಭವ ಹೆಚ್ಚು. ಇದಕ್ಕೆಲ್ಲ ಸೇವಿಸಬೇಕಾದ ಔಷಧಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದರಿಂದಾಗುವ ಅಡ್ಡ ಪರಿಣಾಮಗಳಿಂದಾಗಿ ದಿನನಿತ್ಯ ಒಂದೊಂದು ಬದಲಾವಣೆಗಳಾಗುತ್ತಲೇ ಇರುತ್ತದೆ. ಹೆಂಗಸರಲ್ಲಿ ಮುಟ್ಟಿನ ತೊಂದರೆ, ಹಸಿವು, ನಿದ್ದೆ ಮತ್ತು ಮಲಮೂತ್ರ ವಿಸರ್ಜನೆಯ ಮೇಲೆ ಹತೋಟಿ ತಪ್ಪಬಹುದು. ಮುಪ್ಪಿಲಿ ಮಾನಸಿಕ ಪ್ರಕ್ರಿಯೆಗಳು ನಿಧಾನವಾಗಿ ನೆನಪು ಕುಂದುತ್ತದೆ, ಏಕಾಗ್ರತೆ ಕಡಿಮೆಯಾಗುತ್ತದೆ. ಇವುಗಳಿಂದ ಖಿನ್ನತೆ ಮತ್ತು ಮುಂಗೋಪದಂತಹ ಭಾವನೆಗಳು ಮೂಡುತ್ತದೆ. ಎಷ್ಟೋ ವೃದ್ಧರಿಗೆ ನಾವಿದ್ದು ಈಗ ಪ್ರಯೋಜಕ ಎನ್ನಿಸಿ ಬೇಜಾರು ಆಗಬಹುದು. ಹಣಕಾಸಿನ ಸ್ವಾತಂತ್ರ್ಯ ಕಡಿಮೆಯಾಗಿ ತಾವು ಪರಾವಲಂಬಿ ಎಂಬ ಭಾವನೆ ಬರಬಹುದು. ಸಮಯವನ್ನ ಹೇಗೆ ಕಳೆಯುವುದು ಎನ್ನುವ ಸಮಸ್ಯೆ ತಿನ್ನಬಹುದು. ವೃದ್ಧದತಿಗಳಲ್ಲಿ ಯಾರೊಬ್ಬರಾದರೂ ಸಾವನ್ನಪ್ಪಿದಾಗ ಒಂಟಿತನ ಕಾಡುತ್ತದೆ. ತನ್ನ ಸಾವಿನ ಬಗ್ಗೆ ಭಯ ಶುರುವಾಗುತ್ತದೆ. ಇಲ್ಲಿ ತಲೆಮಾರಿನ ಅಂತರವೂ ಇರುತ್ತದೆ. ಜೀವನದಲ್ಲಿ ಹೊಸಬರಾಗಿ ಸೊಸೆ ಅಳಿಯ ಮೊಮ್ಮಕ್ಕಳ ಪ್ರವೇಶದಿಂದಾಗಿ ಯೋಚಿಸುವ ರೀತಿ, ಅವರ ಅಭಿರುಚಿಗಳು ಮೌಲ್ಯಗಳು ಭಿನ್ನವಾಗಿರುವುದರಿಂದ

ವಾದ ವಿವಾದಗಳಿಂದಾಗಿ ಮನಸ್ಸು ಕೆಡಬಹುದು. ಹಾಗಾದರೆ ಇದಕ್ಕೆ ಪರಿಹಾರ ಅಂದ್ರೆ ವೃದ್ಧಾಶ್ರಮಕ್ಕೆ ಸೇರೋದೇನಾ? ಕೌಟುಂಬಿಕ ಪರಿಸರ ಮತ್ತು ಮನೋಭಾವನೆಯಲ್ಲಿ ನಮ್ಮ ಸಮಾಜ ಪಾಶ್ಚಿಮಾತ್ಯ ಸಮಾಜಕ್ಕೆ ಭಿನ್ನವಾಗಿದೆ. ಒಂದು ಕುಟುಂಬ ಅಂದ್ರೆ ಸಾಮಾನ್ಯವಾಗಿ ಮೂರು ತಲೆಮಾರುಗಳು, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮೊಮ್ಮಕ್ಕಳು. ಪಾಶ್ಚಿಮಾತ್ಯ ಸಮಾಜದಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಈ ಮೂರು ತಲೆಮಾರುಗಳನ್ನ ನಿಗಾ ವಹಿಸಲು ಸಾಕಲು ಬೇರೆ ವ್ಯವಸ್ಥೆಗಳಿವೆ. ಹಾಗೆ ಮಕ್ಕಳಿಗೂ ಸಹ ಡೇ ಕೇರ್ ವ್ಯವಸ್ಥೆ ಇದೆ. ಆದರೆ ಅವು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಲ್ಲ, ವ್ಯವಸ್ಥಿತವಾದ ಸುಶ್ರಮ. ಅದಕ್ಕೆ ಅಲ್ಲಿಯ ಸಮಾಜದ ಮತ್ತು ವೈಯಕ್ತಿಕ ಸಮ್ಮತಿ ಇದೆ. ದುಡಿತ ನಡುವೆ ಹಿರಿಯರ ಯೋಗಕ್ಷೇಮ ವಿಚಾರಿಸಿ ನಿತ್ಯ ಅವರ ಸಂಪರ್ಕದಲ್ಲಿಯೇ ಇರುತ್ತಾರೆ. ನಮ್ಮ ಸಂಸ್ಕೃತಿಯಲ್ಲಿ ಭಾವನಾತ್ಮಕ ಸಂಬಂಧವಿದೆ. ಮಗು ಎಡವಿ ಬಿದ್ದಾಗ ತಾಯಿಯಷ್ಟೇ ವೇಗವಾಗಿ ಅಜ್ಜಿಯೂ ಓಡಿ ಬರುತ್ತಾರೆ. ಒಬ್ಬರ ನೋವನ್ನ ಇನ್ನೊಬ್ಬರು ಅಷ್ಟೇ ತೀವ್ರವಾಗಿ ಅನುಭವಿಸುವ ಸಂಬಂಧ ಮನೆಯೊಳಗಿರುತ್ತದೆ. ಇಲ್ಲಿ ಒಂದು ಕವನ ನೆನಪಾಗುತ್ತದೆ. ಸೋಲು ಕಂಡಾಗ ಗೆಲುವಿನ ದಾರಿ ತೋರಿಸಿದಾಕೆ, ಗೆದ್ದು ಬಂದಾಗ ಮರೆಯಲ್ಲಿ ನಿಂತು ಆನಂದ ಸುರಿಸಿದಾಕೆ, ಎಂಥ ನೋವಲ್ಲೂ ನಗು ತಂದಾಕೆ, ತಾನುಣ್ಣುವ ತುತ್ತನ್ನ ತನ್ನ ಕರುಳ ಕುಡಿಗೆ ತಿನ್ನಿಸಿದಾಕೆ ಅವ್ವ, ಮಾತು ಕಲಿ ನೀತಿ ತಿಳಿಸಿ ಸದ್ಗತಿಯ ಸಾಧ್ಯತೆ ತೋರಿಸಿದಾಕೆ, ಸಾಧ್ಯ ಅಸಾಧ್ಯಗಳ ತೊಳಲಾಟದಲ್ಲಿ ತಾನೇ ನಿಂತು ನೆರವಾದಾಕೆ ಅವ್ವ. ಆದರೆ ಆಕೆಗೆ ನೀ ಕೊಟ್ಟಿದ್ದಾದರೂ ಏನು? ಬರೀ ನೀರು ತೋರಿಸಿದ್ದೇನು? ವೃದ್ಧಾಶ್ರಮದ ಬಾಗಿಲು. ವೃದ್ಧಾಶ್ರಮದಲ್ಲಿ ಎಲ್ಲಾ ಸೌಲಭ್ಯವಿರುತ್ತದೆ. ನಿರಾತಂಕವಾಗಿ ಸಮವಯಸ್ಕರ ಜೊತೆ ಸಮಾಲೋಚನೆಯಲ್ಲಿ ಮನೋರಂಜನೆ, ಧಾರ್ಮಿಕತೆ, ಚಿಕಿತ್ಸೆ ಎಲ್ಲವೂ ಇರುತ್ತೆ. ಇನ್ನೇನು ಸಮಸ್ಯೆಗಳೇ ಇಲ್ಲ ಎನ್ನುವ ಭಾವನೆ ಕೆಲವರದು. ಆದರೆ ನೋಡಿ, ಕೆಲವು ವರ್ಷ ವೃದ್ಧಾಶ್ರಮದಲ್ಲಿದ್ದವರ ಮಾತು, ಹಚ್ಚಿ ಮಾತಾಡಲು ಅಚ್ಚು ಮೆಚ್ಚಿನವರಿಲ್ಲ, ಕರೆಯ ನುಡಿಯೊಂದು ಒಪ್ಪತ್ತು ಸಾಕೆಂದೇ, ತ್ರಾಣವಿಲ್ಲದ ಮೈಗೆ ಊರುಗೋಲು ಅದೆಂದೇ, ದೂಡಿದರು ದೂರದ ವಾಸಕ್ಕೆ ಅಪಹಾಸ್ಯಕ್ಕೆ, ತಬ್ಬಿ ಮುದ್ದಾಡುವ ಹೃದಯ ಬೇಕೆಂದೇ. ವೃದ್ಧಾಪ್ಯದಲ್ಲಿ ಪ್ರತಿಯೊಬ್ಬರಿಗೂ ತನ್ನವರು, ಮಕ್ಕಳು, ಮೊಮ್ಮಕ್ಕಳು ಎನ್ನುವ ಬಾಂಧವ್ಯ ಬಯಸುತ್ತಾರೆ. ಇಷ್ಟಾದರೂ ನೋಡಿ, ಅವರು ಜರಿಯೋದಿಲ್ಲ. ನಿನ್ನವರ ನೀನು ಜರಿಯಲಿಲ್ಲ, ಕಾಲ ಕೆಟ್ಟದೆಂದೇ, ಕಾಲ ಕೆಡದೆಂದೇ, ಇಂದಾದರೂ ಬರುವೆನೆಂದು ಕದಡದೆ ನಿಂದೆ ಆಶ್ರಮದ ಬಾಗಿಲು. ಮಕ್ಕಳ ಬರುವಿಕೆಯನ್ನ ಕಾಯ್ತಾ ಇರುವ ವೃದ್ಧಾಶ್ರಮದಲ್ಲಿದ್ದವರ ಭಾವನೆ ಇದು. ನಮ್ಮ ಸಮಾಜದ ಈ ತೆರನಾದ ಮನೋಭೂಮಿಕೆಯ ವೇದಿಕೆಯಲ್ಲಿ ಮಹಿಳೆಯ ಪಾತ್ರ ಹೇಗಿದೆ? ಮೊದಲನೇದಾಗಿ, ನಾವು ಹೊರಗಡೆ ಎಷ್ಟೋ ಪುರುಷ ಪ್ರಧಾನ ಸಮಾಜ ಎಂದರೂ ಕುಟುಂಬದ ಒಳಗಡೆ ಮಹಿಳೆಯೇ ಜವಾಬ್ದಾರಳು. ಅದನ್ನು ನಿಭಾಯಿಸುವ ಮಹಿಳೆ ಇವತ್ತು ತಾನು ಮದುವೆಯಾಗಿ ಬಂದಾಗ ತನ್ನ ಗಂಡನಷ್ಟೇ ತನ್ನ ಸೊತ್ತು, ಕುಟುಂಬದ ಹಿರಿಯರು ತನಗೆ ಸಂಬಂಧವಿಲ್ಲ ಎನ್ನುವ ಭಾವನೆ ತಳೆಯುತ್ತಿರುವುದು. ಈ ಭಾವನೆ ಹೆಮ್ಮರವಾಗಿ ಅತ್ತೆ ಮಾವನ ಗೌರವಿಸದೆ, ಪ್ರೀತಿಸದೆ ಮುಂದೊಂದು ದಿನ ವೃದ್ಧಾಶ್ರಮವೇ ಸರಿ ಎನ್ನುವ ಅಭಿಪ್ರಾಯಕ್ಕೆ ಬರುತ್ತಿರುವುದು. ಎರಡನೇದಾಗಿ, ಆಧುನಿಕತೆಯ ಭರಾಟೆಯಲ್ಲಿ ಸುಧಾರಣೆ ಎನ್ನುವ ಹೆಸರಿನಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧಗಳೆಲ್ಲ ಬದುಕಿನಿಂದ ಮರೆಯಾಗುತ್ತಿರುವುದು, ವ್ಯಾವಹಾರಿಕವಾಗ್ತಿರುವುದು. ಮೂರನೇದಾಗಿ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನಗಳ ಬಳಕೆ, ಬೆಳವಣಿಗೆ ಇಂದು ಯಾಂತ್ರಿಕ ಬದುಕನ್ನ ನಿರ್ಮಿಸುತ್ತಿರುವುದು. ಮಕ್ಕಳನ್ನ ಇಂಜಿನಿಯರ್, ಡಾಕ್ಟರ್, ಐಎಎಸ್ ಅಧಿಕಾರಿಗಳನ್ನಾಗಿ ಮಾಡಬೇಕು, ಮಗ ಫಾರಿನ್ಗೆ ಹೋಗಬೇಕು, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಫಾರಿನ್ನಲ್ಲಿರೋ ಅಳಿಯನೇ ಬೇಕು, ಇಲ್ಲ ದೊಡ್ಡ ಪಟ್ಟಣದಲ್ಲಿರಬೇಕು, ಈ ರೀತಿ ಭಾವನೆ ಮಹಿಳೆಯರಲ್ಲಿ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಸೊಸೆ ಮಗನ ಜೊತೆ ಐಷಾರಾಮಿಯಾಗಿ ಇರಲು ಬಯಸಿದಾಗ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿ ಬೆಳೆಸಿ ನೌಕರಿ ಹಿಡಿಸಿ ಬೆಳೆಸಿದ ಅಪ್ಪ ಅಮ್ಮರನ್ನ ಮರೆಯುತ್ತಾರೆ. ಆದರೆ ಮಹಿಳೆ ಗಂಡನನ್ನ ತಿದ್ದಿ ಸರಿದಾರಿಗೆ ತರುವ ಆತ್ಮಶಕ್ತಿಯನ್ನ ಹೊಂದಿದ್ದು ಹಿರಿಯರ ಬಗ್ಗೆ ಪೂಜ್ಯ ಭಾವನೆ, ಸ್ವಭಾವನೆ ಹೊಂದಿದ್ದರೆ ಹೀಗೆ ಆಗ್ತಿತ್ತ? ನಾಲ್ಕನೇದಾಗಿ, ಇಂದಿನ ಶಿಕ್ಷಣ ಪದ್ಧತಿ. ಶಿಕ್ಷಣ ಮನುಷ್ಯನಲ್ಲಿ ಆತ್ಮಾಭಿಮಾನ ತುಂಬಬೇಕೇ ಹೊರತು ಅಹಂಕಾರವನ್ನಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಣ ವಿಫಲವಾಗಿದೆ ಎಂದೇ ನನ್ನ ಭಾವನೆ. ಶಿಕ್ಷಿತ ಮಹಿಳೆ ತನ್ನ ಸ್ವತಂತ್ರವನ್ನ ಸ್ವೇಚ್ಛಾಚಾರವಾಗಿ ಬಳಸಿಕೊಳ್ಳಬಾರದು. ಹೆಣ್ಣು ಗಂಡು ಸರಿಸಮ ಅಂದ್ರೆ ಗಂಡು ಮಾಡುವ ತಪ್ಪನ್ನೆಲ್ಲ ಮಹಿಳೆಯೂ ಮಾಡಬೇಕು ಅಂತ ಅರ್ಥವಲ್ಲ. ಹೆಣ್ಣಿಗೆ ಅಗಾಧವಾದ ಆತ್ಮಶಕ್ತಿ ಇದೆ. ಎಂತಹ ಗಂಡಸನ್ನು ತಿದ್ದಿ ಸರಿದಾರಿಗೆ ತರುವ ಸಾಮರ್ಥ್ಯವಿದೆ. ತಾನು ಸಶಕ್ತಳು ಎನ್ನುವುದನ್ನ ಅವಳು ಮನಗಾಣಬೇಕು. ಸ್ವಾಸ್ಥ್ಯ ಕುಟುಂಬವೇ ಸ್ವಾಸ್ಥ್ಯ ಸಮಾಜ ಅಡಿಪಾಯ. ಈ ನಿಟ್ಟಿನಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚಾಗಿದ್ದು ಹಿರಿಯರ ಬಗ್ಗೆ ಪೂಜ್ಯ ಭಾವನೆ, ಸೇವಾ ಭಾವನೆ ಮೂಡಿಸುವಂತಹ ಶಿಕ್ಷಣ ಅವಳಿಗೆ ಸಿಗುತ್ತಿಲ್ಲ. ಈ ಕಾರಣದಿಂದ ವೃದ್ಧಾಶ್ರಮ ಸಂಸ್ಕೃತಿ ಆಗುತ್ತಿದೆ. ಐದನೆಯದಾಗಿ, ಹಿಂದೆ ತಂದೆ, ಮಗ, ಅಣ್ಣ, ತಮ್ಮರಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ತಾಯಿ ಬಗೆಹರಿಸ್ತಾ ಇದ್ರು. ಅದೇ ಈಗ ಹಾಗಿಲ್ಲ. ಕನಿಷ್ಠ ಆರ್ಥಿಕ ವ್ಯವಸ್ಥೆಗೆ ಹೊಂದಿಕೊಂಡಿದ್ದು ತಮ್ಮದಷ್ಟನ್ನೇ ವಿಚಾರ ಮಾಡ್ತಾರೆ. ಆರನೇದಾಗಿ, ಬದಲಾದಂತಹ ಜೀವನ ವ್ಯವಸ್ಥೆ. ಇವತ್ತು ಇರುವ ಒಂದು ಅಥವಾ ಎರಡು ಮಕ್ಕಳಿಗೆ ಶಿಕ್ಷಣ ನೀಡುವುದೇ ತಂದೆ ತಾಯಿಯರ ಆದ್ಯ ಕರ್ತವ್ಯ. ಸಂಪೂರ್ಣ ಗಮನವೆಲ್ಲ ಅವರ ಮೇಲೆ ಕೇಂದ್ರೀಕೃತವಾಗಿದೆ. ಹಾಗಾಗಿ ವಯಸ್ಸಿನ ತಂದೆ ತಾಯಿ ಅಥವಾ ಅತ್ತೆ ಮಾವರನ್ನ ಗಮನ ಹರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಒಂದು ತೀರ್ಮಾನಕ್ಕೆ ಬಂದು ಬಿಡುತ್ತಾರೆ. ಆದರೆ ಸಾಲ ಮಾಡಿ ನಿನ್ನ ಶಾಲೆಗೆ ಸೇರಿಸಿದೆ, ಕಷ್ಟಪಟ್ಟು ನಿನ್ನ ಕಾಲೇಜಿಗೆ ಸೇರಿಸಿದೆ, ಕಂಡವರ ಕಾಲು ಹಿಡಿದು ನಿನ್ನ ಕೆಲಸಕ್ಕೆ ಸೇರಿದೆ, ಆದರೆ ನೀ ನನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದೆ, ನೊಂದ ತಾಯಿಯ ಕೂಗು ಕೇಳುವವರಿಲ್ಲ. ಈ ಅವಸ್ಥೆ

0: ಮುಂದೆ ತನಗೂ ಬರಬಾರದು ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲವಲ್ಲ. ಏಳನೇದಾಗಿ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆ. ಇವತ್ತು ಮಹಿಳೆಯರಿಗೆ ತಮ್ಮ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಗೊಳ್ಳು ಎನ್ನಿಸುತ್ತಿರುವುದು. ಹಾಗಾಗಿ ಪಾಶ್ಚಿಮಾತ್ಯರ ಅನುಕರಣೆಯಲ್ಲಿ ತೊಡಗಿ ಹಿರಿಯರ ಸಂಬಂಧಗಳೇ ಬೇಡ, ಯಾವ ಗೋಜುಗಳೂ ಬೇಡ, ಅವರಿದ್ರೆ ತಮ್ಮ ಸ್ವೇಚ್ಛೆಗೆ ಅಡ್ಡಿಯಾಗುತ್ತಾರೆ ಎಂದು ಅವರನ್ನ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವುದು. ಇಂದಿನ ಮಾಧ್ಯಮದಲ್ಲಿ ಮೂಡಿಬರುವ ಸಿನಿಮಾ ಧಾರಾವಾಹಿಗಳು ಕೂಡ ಮಹಿಳೆ ಮೇಲೆ ಪ್ರಭಾವ ಬೀರಿ ತನ್ನ ಸಂಸ್ಕೃತಿ ಸಂಸ್ಕಾರಗಳನ್ನೇ ಮರೆತು ಮನಸ್ಸು ಕೆಡಿಸಿಕೊಂಡು ಹಿರಿಯರನ್ನ ದೂರ ಮಾಡುತ್ತಿರುವುದು ಬಹುಮುಖ್ಯವೆಂದರೆ, ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಕಾಣುವ ಮುಖ್ಯ ಅಂಶ ಅಂದ್ರೆ ಹಳ್ಳಿಗಳು ವೃದ್ಧಾಶ್ರಮವಾಗುತ್ತಿರುವುದು. ಯಾರ ಮನೆಯಲ್ಲಿ ಕೇಳಿದರೂ ಮಕ್ಕಳು ಪಟ್ಟಣ ಸೇರಿದ್ದಾರೆ, ಮಕ್ಕಳು ಕೊನೆಗಾಲದಲ್ಲಿ ತಮ್ಮ ಜೊತೆ ಇರ್ತಾರೆ ಎನ್ನುವ ಕಿಂಚಿತ್ ಆಸೆಯನ್ನು ಇಟ್ಟುಕೊಳ್ಳುವಂತಿಲ್ಲ. ಎಷ್ಟೋ ಮಕ್ಕಳಿಗೆ ತಮ್ಮ ತಂದೆ ತಾಯಿಯರ ಅಂತ್ಯ ಸಂಸ್ಕಾರಕ್ಕೂ ಬರಲು ಆಗುವುದಿಲ್ಲ. ಇನ್ನು ಹಿರಿಯರು ಪಟ್ಟಣದ ಯಾಂತ್ರಿಕ ಬದುಕಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದೆ ಹೇಗೋ ಜೀವನ ಸಾಗುತ್ತದೆ, ನೀವು ಚೆನ್ನಾಗಿರಿ ಎಂದು ಮಕ್ಕಳನ್ನು ಹಾರೈಸುತ್ತಾರೆ. ಹೀಗೆ ಹಳ್ಳಿಗಳು ವೃದ್ಧಾಶ್ರಮಗಳಾಗಿ ಮಾರ್ಪಟ್ಟಿವೆ. ನಗರಗಳ ಪರಿಸ್ಥಿತಿ ಇನ್ನೊಂದು ರೀತಿ. ಒಂದಿಬ್ಬರು ವೃದ್ಧರನ್ನ ಭೇಟಿಯಾದ ಸಂದರ್ಭದಲ್ಲಿ ನನಗಾದ ಅನುಭವ ಹೇಗಿದೆ ನೋಡಿ. 40 ವರ್ಷ ಟ್ಯಾಕ್ಸಿ ಓಡಿಸಿ ಕಷ್ಟಪಟ್ಟು ಹಣ ಕೂಡಿಸಿ ಮಗನಿಗೆ ವಿದ್ಯೆ ನೀಡಿದೆ. ಅವನು ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ತನ್ನ ಹೆಂಡತಿಯೊಡನೆ ಫಾರಿನ್ಗೆ ಹೋದ. ಹೀಗೆಂದು ಹಿರಿಯ ಜೀವ ಕಂಬನಿ ಮಿಡಿಯುತ್ತಲಿದಾಗ ನನಗೂ ಕಣ್ಣೀರು ಬಂತು. ಇನ್ನೊಬ್ಬರು, ಮಗ ಇಂಜಿನಿಯರ್, ಸೊಸೆಯು ಇಂಜಿನಿಯರ್, ಚೆನ್ನೈನಲ್ಲಿ ಗಂಡ ಹೆಂಡತಿ ಇದ್ದಾರೆ, ನನ್ನನ್ನ ಈ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅನ್ನುತ್ತಾರೆ. ಮತ್ತೋರ್ವರು, ತಮ್ಮ ಸುಖಕ್ಕೆ ನಾನು ಅಡ್ಡಿ ಅಂತ ಭಾವಿಸಿ ನನ್ನನ್ನ ಮಾನಸಿಕ ಅಸ್ವಸ್ಥಳು ಅಂತ ಸುಳ್ಳು ಹೇಳಿ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದಾರೆ ಎಂದರು. ಇವರೆಲ್ಲರೂ ಬಡತನದಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯೆ ಕೊಡಿಸಿದವರು. ಆದರೆ ಮಕ್ಕಳು ನೌಕರಿ ಮಾಡಿ ಹೆಂಡತಿಯ ಆಸೆ ಈಡೇರಿಸಲು ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರು. ಇದು ವೃದ್ಧಾಶ್ರಮ ಸಂಸ್ಕೃತಿಯ ಕತೆ. ಹಿರಿಯರಿಗೆ ಅಪಾರ ಜೀವನ ಅನುಭವ ಇರುತ್ತದೆ. ಬದುಕಿನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಕಿರಿಯ ಸ್ವಾಮಿಗಳಿಗಿಂತ ಹಿರಿಯರು ಉತ್ತಮ. ಕೆಲವರು ಜೀವನ ಪರ್ಯಂತ ನಕ್ಕು ಸಮಸ್ಯೆಗಳನ್ನು ತಿಳಿಗೊಳಿಸುತ್ತಾರೆ. ಹಿರಿಯ ಜೀವಿಗಳಿಗೆ ಸಾಂತ್ವನ ಬೇಕು, ಪ್ರೀತಿ ಅಕ್ಕರೆ ಕಾಳಜಿ ಬೇಕು ಹೊರತು ಬರೇ ದುಡ್ಡಲ್ಲ. ಇವತ್ತು ನಾವು ನಮ್ಮ ಹಿರಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರೆ ನಾಳೆ ನಮ್ಮ ಮಕ್ಕಳು ಅದೇ ಸಂಸ್ಕೃತಿ ಮುಂದುವರಿಸುತ್ತಾರೆ, ನಾವು ಕೂಡ ವೃದ್ಧಾಶ್ರಮ ಸೇರಬೇಕಾದ ಪರಿಸ್ಥಿತಿ ಬಂದೇ ಬರುತ್ತದೆ.
1: ವೃದ್ಧಾಶ್ರಮ ಸಂಸ್ಕೃತಿ ಹಾಗೂ ಮಹಿಳೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಯಮುನಾ ಕೋಣೇಸರ್. ಗೆಳೆಯರೆ, ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಶಿವಸಂಹಿತ ಹಾಗೂ ಹಠಯೋಗ, ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
3: ಡಾಕ್ಟರ್ ವೆಂಕಟಕೃಷ್ಣ ಅವರೇ, ನಮಸ್ಕಾರ.
4: ನಮಸ್ಕಾರ ಸರ್.
3: ತಾವು ಇವತ್ತಿನ ದಿವಸ ಶಿವಸಂಹಿತೆ ಮತ್ತು ಹಠಯೋಗ ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇತ್ತೀಚಿನ ದಿನದಲ್ಲಿ ಯೋಗ ಅಂದರೆ ಬೆವರು ಸುರಿಸೋ ವ್ಯಾಯಾಮ ಅನ್ನೋ ಒಂದು ಭಾವನೆ ಜನರ ಮನಸ್ಸಲ್ಲಿದೆ. ಆದರೆ ಯೋಗ ಮತ್ತು ಹಠಯೋಗ ಅಂದರೆ ನಿಜವಾಗೂ ಏನು? ಪ್ರಾಚೀನ ಯೋಗ ಸಾಹಿತ್ಯ ಇದರ ಬಗ್ಗೆ ಏನು ಹೇಳುತ್ತೆ? ಶಿವಸಂಹಿತೆಗೂ ಹಠಯೋಗಕ್ಕೂ ಏನು ಸಂಬಂಧ? ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೋಗಕ್ಕಿಂತ ಹೇಗೆ ಭಿನ್ನ ಅಂತ ಹೇಳ್ತೀರಿ?
4: ಧನ್ಯವಾದ ಸರ್. ಪ್ರಶ್ನೆ ಬಹಳ ಉದ್ದ ಇದೆ, ಆದರೂ ನಾನು ಒಂದೊಂದನ್ನೇ ತಗೊಂಡು ಹೇಳೋ ಪ್ರಯತ್ನ ಮಾಡ್ತೀನಿ. ಯೋಗ ಅಂತಂದರೆ ಬೆವರು ಸುರಿಸೋದು.

0: ಅಥವಾ ವ್ಯಾಯಾಮ ಮಾಡೋದು ಅಂತ ಏನಿದೆಯಲ್ಲ, ಅದು ಮೊದಲನೇ ತಪ್ಪು ವಿಚಾರ. ನೀವು ಏನು ಯೋಗ ಮತ್ತು ಹಠಯೋಗ ಅಂತಂದ್ರೆ ಅಂತ ಏನು ಹೇಳಿದ್ರಿ, ಅದಕ್ಕೆ ಹಕಾರ ಕೀರ್ತಿತಃ ಸೂರ್ಯ ಠಕಾರಶ್ಚಂದ್ರ ಉಚ್ಯತೆ ಸೂರ್ಯಶ್ಚಂದ್ರಮಸೋರ್ ಯೋಗಾತ್ ಹಠಯೋಗೋ ನಿಗದ್ಯತೆ ಅಂಥೇಳಿ ಹಠಯೋಗದ ಗ್ರಂಥಗಳಲ್ಲಿ ಬರುತ್ತೆ. ಅಂದರೆ ಎರಡು ತತ್ವಗಳು ಅಂದರೆ ಉಷ್ಣ ಮತ್ತು ಶೀತ ಅಥವಾ ಇಡ ಮತ್ತು ಪಿಂಗಳ ಇದನ್ನು ಸೇರಿಸುವಂತಹ ಪ್ರಕ್ರಿಯೆ, ಅಂದರೆ ಕುಂಡಲಿನಿ ಜಾಗರಣಕ್ಕೆ ಬೇಕಾಗಿರುವಂತಹ ಏನು ಪ್ರಕ್ರಿಯೆ ಇದೆ ಅದನ್ನು ಹಠಯೋಗ ಅಂತ ಹೇಳ್ತಾರೆ. ಅದೆರಡೂ ಸೇರೋದ್ರಿಂದ ಸುಷುಮ್ನಾದಲ್ಲಿ ಅಂದರೆ ಮಧ್ಯದಲ್ಲಿ ನಾಡಿದೆ, ಅದು ಮುಂದೆ ನಾನು ವಿವರಿಸ್ಬೇಕಾದ್ರೆ ಹೇಳ್ತೀನಿ. ಮತ್ತು ಈ ಶಿವಸಂಹಿತೆಗೂ ಹಠಯೋಗಕ್ಕೂ ಸಂಬಂಧ ಅಂದರೆ ಹಠಯೋಗಕ್ಕೆ ಬಹಳಷ್ಟು ರೆಫರೆನ್ಸ್ ಬುಕ್ಸ್ ಅಥವಾ ಆಕರ ಗ್ರಂಥಗಳಿದೆ. ಅದರಲ್ಲಿ ಹಠಯೋಗ ಪ್ರದೀಪಿಕ ಅಂತಿದೆ, ಘೇರಂಡ ಸಂಹಿತ ಅಂತಿದೆ, ಶಿವಸಂಹಿತ ಇದೆ, ದತ್ತಾತ್ರೇಯ ಸಂಹಿತ ಇದೆ, ಅಮೃತ ಸಿದ್ಧಿಯೋಗ ಇದೆ. ಅದೇ ಥರ ಹಠಯೋಗಕ್ಕೆ ಶಿವಸಂಹಿತೆನೂ ಒಂದು ರೆಫರೆನ್ಸ್ ಬುಕ್. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಹಠಯೋಗ ಅಂದರೆ ಪ್ರಾಣದ ನಿಯಂತ್ರಣ ಅಂದರೆ ಜೀವಶಕ್ತಿಯ ನಿಯಂತ್ರಣ ಅಂತ, ಅಥವಾ ನಮ್ಮ ಪ್ರಾಣಶಕ್ತಿಯನ್ನು ಅರಿಯೋದು ಅಥವಾ ಸೂಕ್ಷ್ಮ ನಾಡಿಗಳನ್ನು ಸ್ವಚ್ಛಗೊಳಿಸುವುದು ಅಥವಾ ಮನಸ್ಸನ್ನು ಸ್ಥಿರಗೊಳಿಸುವುದು. ಇದಕ್ಕೆಲ್ಲ ಬೇಸಿಕ್ ಇದು ಏನಂತಂದರೆ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳೋದೇನು ಅಂದರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುವಂತಲ್ಲ ಯೋಚನೆನೆ ಇಲ್ಲದಂಥ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಯೋಗ ಅಂತ ಅವನು ಹೇಳಿರೋದು. ಅದು ಮನಸ್ಸಿನ ನಿಜವಾದಂಥ ಸ್ವಭಾವ, ಅದು ಸಹ ಸಾರ್ವಭೌಮ ಚಿತ್ತಸ್ಯ ಧರ್ಮ ಅಂತ ಹೇಳ್ತಾನೆ. ಅಂದರೆ ಮನಸ್ಸಿನ ನಿಜವಾದ ಸ್ವಭಾವ ಏನು ಇಲ್ದಲೇ ಇರೋದು, ನಾವು ಅದಕ್ಕೆ ಏನೇನೋ ಯೋಚನೆಗಳನ್ನ ತರಿಸ್ಕೊಳ್ತೀವಿ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಅದನ್ನು ನಿರ್ವಿಚಾರ ಸ್ಥಿತಿಗೆ ತಲುಪಿಸೋದಕ್ಕೆ ಏನು ಇದೆ ಅದಕ್ಕೆ ಹಠಯೋಗ ಸಾಕಷ್ಟು ನಮಗೆ ಸಹಾಯ ಮಾಡುತ್ತೆ.
1: ಆಸನಗಳ ಸಂಖ್ಯೆ ಮತ್ತು ಅದರ ಮಹತ್ವವನ್ನು ನಾವು ನೋಡೋದೇ ಆದರೆ ಶಿವಸಂಹಿತೆ ಗ್ರಂಥದಲ್ಲಿ ಕೆಲವು ಆಸನಗಳ ಪ್ರಸ್ತಾಪ ಇದೆ, ಆದರೆ ಕೆಲವನ್ನಷ್ಟೇ ವಿವರಿಸಿದ್ದಾರೆ, ಅಂದರೆ ಉಳಿದವು ಮುಖ್ಯ ಅಲ್ಲ ಅಂತ ಅರ್ಥ.
0: ಹಂಗೆ ನೋಡಿದ್ರೆ ಹಠಯೋಗದ ಗ್ರಂಥಗಳಲ್ಲಿ ನಮಗೆ 84 ಆಸನಗಳು ಸಿಗ್ತವೆ, 84 ಥರದ ಆಸನಗಳು. ತುಂಬ ಹೇಳೋದಾದರೆ ಪ್ರಪಂಚದಲ್ಲಿ ಎಷ್ಟೆಷ್ಟು ಜೀವಿಗಳಿದ್ದಾವೆ ಅಥವಾ ಎಷ್ಟೆಷ್ಟು ರೀತಿ ಪೋಶ್ಚರ್ಸ್ ಇದೆ ಎಲ್ಲದನ್ನೂ ಆಸನ ಅಂತಲೇ ಹೇಳ್ಬೋದು. ಆದರೆ ಈ ಎಲ್ಲ ಆಸನಗಳಿಗಿಂತಲೂ ಮುಖ್ಯವಾಗಿರೋ 4 ಆಸನ ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಆಸನ ಅಂದರೆ ಯಾವುದು ಸ್ಥಿರತ್ವ ಮತ್ತು ಸುಖವನ್ನು ಕೊಡುತ್ತೆ, ಸ್ಥಿರ ಸುಖಮ ಆಸನಂ ಅಂತ ಹೇಳ್ತಾರೆ. ಅಂದರೆ ನಾವು ಬಹಳಷ್ಟು ಹೊತ್ತು ಕೂತು ಧ್ಯಾನ ಮಾಡೋಕ್ಕೆ ನಮ್ಮ ಶಾರೀರಿಕ ಸ್ಥಿತಿ ಸರಿ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ಪೋಶ್ಚರ್ ಬೇಕು. ಅದಕ್ಕೆ ಬೆಸ್ಟ್ ಪೋಶ್ಚರ್ ಏನು ಅಂದರೆ ಸಿದ್ಧಾಸನ, ಪದ್ಮಾಸನ ಆ ಥರ ಆಸನಗಳಿರ್ತವೆ. ಅದರಲ್ಲಿ ಶಿವಸಮಿತಿಯಲ್ಲಿ 4 ಆಸನ ಹೇಳಿರೋದು, ಆ 4 ಆಸನನೇ ಸಾಕು ನಿಮಗೆ. ಆದರೆ ನಾವು ಆ ಸ್ಥಿರತ್ವನ ರೀಚ್ ಮಾಡೋಕ್ಕೆ ನಮಗೆ ಬೇರೆ ಎಲ್ಲ ಆಸನಗಳು ಬೇಕು. ಅಂದರೆ ಶಾರೀರಿಕವಾಗಿ ನಮ್ಮ ಶಕ್ತಿ ಚೆನ್ನಾಗಿದ್ದಾಗ ಮಾತ್ರ ನಾವು ಬಹಳಷ್ಟು ಹೊತ್ತು ಧ್ಯಾನ ಕೂರಕ್ಕೆ ಸಾಧ್ಯ, ಇಲ್ಲ ಅಂದರೆ ಕೂರಕ್ಕಾಗಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಆಸನಗಳು. ಇನ್ನೂ ಹಠಯೋಗ ಪ್ರದೀಪಿಕ ಅನ್ನೋ ಗ್ರಂಥದಲ್ಲಿ ಚತುರಶೀತಿ ಪೀಠೇಶು ಸಿದ್ಧಮೇವ ಸದಾಭ್ಯಸಯತ ಅಂತ ಹೇಳ್ತಾನೆ. ಅಂದರೆ ಬರೀ ಸಿದ್ಧಾಸನದಲ್ಲೇ ಒಂದೇ ಸಾಕು, ಇನ್ನೇನು ಬೇಕಾಗಿಲ್ಲ. ಆದರೆ ಅದನ್ನು ರೀಚ್ ಮಾಡೋಕ್ಕೆ ನಮಗೆ ಶಾರೀರಿಕ ಸೌಷ್ಠವ, ಶಾರೀರಿಕ ಸ್ಥಿರತ್ವ ಬರಬೇಕು ಅಂದರೆ ಬೇರೆ ಆಸನಗಳು ಮಾಡಬೇಕು ಅಂತ. ಮುಖ್ಯವಾಗಿ ನೇರವಾಗಿ ಕೂತ್ಕೊಳ್ಳೋಕ್ಕೆ ಏನಾಗುತ್ತೆ ಅಂದರೆ ನಮ್ಮ ವಿವಿಧ ಆಲೋಚನೆಗಳು ಅಥವಾ ನಮ್ಮ ಬಾಡಿ ಪೋಶ್ಚರು ನಮ್ಮ ಬೇರೆ ಬೇರೆ ಎಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸೂಕ್ಷ್ಮದಿಂದ ಸ್ಥೂಲದ ಕಡೆಗೆ ಬರುತ್ತೆ, ಅದನ್ನು ನಾವು ರಿವರ್ಸ್ ಆರ್ಡರ್ ಹೋಗೋದಿಲ್ಲಿ. ಅಂದರೆ ರಿವರ್ಸ್ ಆರ್ಡರ್ ಅಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತೀವಿ. ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು ಅಂದರೆ ಮೊದಲು ಶರೀರ ಸ್ಥಿರ ಆಗಬೇಕು. ಆ ಶರೀರ ಸ್ಥಿರ ಆಗೋಕ್ಕೆ ಶರೀರ ಸ್ಥಿರ ಆಗಲಿಲ್ಲ ಅಂದರೆ ಉಸಿರಾಟ ಸರಿ ಹೋಗಲ್ಲ. ಅದಕ್ಕೋಸ್ಕರ ಆಸನಗಳು ಮುಖ್ಯ. ಅದರಲ್ಲಿ ಯಾವುದಾದ್ರೂ ಒಂದು ನೇರವಾಗಿ ಕೂತ್ಕೊಳ್ಳಕ್ಕೆ ಬೇಕಾಗಿರುವಂಥ ಒಂದು ಆಸನ ಬೇಕು, ಅದರಲ್ಲಿ ಸಿದ್ಧಾಸನದಂಥದ್ದನ್ನು ಮಾಡ್ಕೋಬೋದು. ಅದರ ಅರ್ಥ ಬೇರೆ ಆಸನಗಳು ಬೇಡ ಅಂತಲ್ಲ, ಇದು ಸಾಕಾಗತ್ತೆ ಅಂತ ಅವರ ಉದ್ದೇಶ.
1: ಯೋಗಿಯ ಆಹಾರ ಹೇಗಿರಬೇಕು ಅಂತೀರಿ? ಈ ಪ್ರಾಚೀನ ಗ್ರಂಥ ಆಹಾರದ ಬಗ್ಗೆ ಏನು ಹೇಳುತ್ತೆ? ಸಸ್ಯಾಹಾರನ, ಜ್ಯೂಸ ಅಥವಾ ಡಯಟ್ ಏನು ಡಾಕ್ಟರ್?
0: ಸರಿ, ಇಲ್ಲಿ ಆಸನದ ಅಂದರೆ ಹಠಯೋಗಕ್ಕೆ ವಿಚಾರಕ್ಕೆ ಬಂದರೆ ಎಲ್ಲ ಹಠಯೋಗದ ಗ್ರಂಥಗಳಲ್ಲೂ ಮತ್ತು ಶಿವಸಂಹಿತೆನಲ್ಲೂ ಅಲ್ಲಿ ಇದೇ ರೀತಿ ಆಹಾರ ಅಂತ ಹೇಳಿಲ್ಲ. ಇದೇ ರೀತಿ ಆಹಾರ ಅಂದರೆ ಈಗ ಹಂಗಿದ್ರೆ ನಾವು ಮಾಂಸಾಹಾರ ಸೇವನೆ ಮಾಡೋರು ಮಾಡಬಾರ್ದಾ ಅಂತ ಪ್ರಶ್ನೆ ಬರುತ್ತೆ. ಮಾಂಸಾಹಾರ ಸೇವನೆ ಮಾಡೋರಿಗೆ ಯೋಗ ಆಗಲ್ವಾ ಅಂತೇಳಿ ಮುಖ್ಯ ತಿಳ್ಕೊಳ್ಬೇಕಾಗಿರೋದು ಅಂದರೆ ಮೊದಲು ಹೊಟ್ಟೆನ 3 ಭಾಗ ಅಂತ ಮಾಡ್ಕೋಬೇಕು ನಾವು ಆಹಾರ ಸೇವನೆ ಮಾಡೋಕ್ಕೆ ಮೊದಲು. ಅದರಲ್ಲಿ ಒಂದರಲ್ಲಿ ಘನ ಆಹಾರಗಳು, ಇನ್ನೊಂದು ದ್ರವ ಆಹಾರಗಳು, ಮೂರನೇ ಪೋರ್ಷನ್ ಖಾಲಿ ಬಿಡಬೇಕು. ಅಂದರೆ ಇದನ್ನು ಕುಕ್ಷಿ ಶೈಥಿಲ್ಯ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆ ಫ್ರೀ ಆಗಿದ್ದಾಗ ನಾವು ನೆಟ್ಟು ಕುತ್ಕೊಳ್ಳೋಕ್ಕಾಗತ್ತೆ, ನಮ್ಮ ಕೆಲಸಗಳು ಸುಲಭ ಆಗುತ್ತೆ ಅಂತ. ಇನ್ನೂ ಕೆಲವರು ಹೇಳೋ ಪ್ರಕಾರ ಏನು, ಒಂದು 2 ಗಂಟೆ ಒಳಗೆ ಜೀರ್ಣ ಆಗುವಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅಂತಲೂ ಕೆಲವು ಅಭಿಪ್ರಾಯಗಳಿವೆ. ಸಾಧ್ಯವಾದಷ್ಟು ಹೆಚ್ಚಿನ ಪಕ್ಷ ಏನು ತಿನ್ನಬೇಕು ಅಂದರೆ ಸಾತ್ವಿಕವಾದ ಆಹಾರಗಳು. ಸಾತ್ವಿಕವಾದ ಆಹಾರಗಳು ಯಾಕೆ

0: ಅಂದರೆ ಇವು ಮನಸ್ಸನ್ನು ಪ್ರಚೋದನೆ ಮಾಡಿಸಬಾರ್ದು ಅಂತ. ಈಗ ಆಧುನಿಕ ವೈದ್ಯಕೀಯ ಪದ್ಧತಿ ಪ್ರಕಾರ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ಹೇಳೋದೇನು ಅಂದರೆ ನಾವು ಆಹಾರದ ಸೂಕ್ಷ್ಮ ಸ್ವರೂಪ ಮನಸ್ಸಾಗತ್ತೆ ಅಂತ. ಸೊ ಹಾಗಿರ್ಬೇಕಾದ್ರೆ ಈಗ ಹೊಸ ಥಿಯರಿನೂ ಗಟ್ ಬ್ರೈನ್ ಆಕ್ಸಿಸ್, ನಿಮ್ಮ ಕರಳಲ್ಲಿ ಏನು ಇರುತ್ತೆ ಅದ್ರ ಥರ ನಿಮ್ಮ ಬ್ರೈನ್ ಕೆಲಸ ಮಾಡುತ್ತೆ ಅಂತ. ಸೊ ಹಾಗಿರುವಾಗ ಕೂಡ ನಾವು ಇದು ಪ್ರಸ್ತುತ ಆಗತ್ತೆ. ಯಾವುದು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ, ಯಾವುದು ನಮ್ಮ ಮನಸ್ಸಲ್ಲಿ ರಜಸ್ಸು ತಮಸ್ಸುಗಳನ್ನು ಹೆಚ್ಚು ಮಾಡಲ್ಲ ಅಂತ ಆಹಾರಗಳನ್ನು ಸೇವಿಸಬೇಕು. ಮತ್ತೆ ಹಸಿವಾದಾಗ ಮಾತ್ರ ತಿನ್ಬೇಕು, ಸುಮ್ಮನೆ ತಿನ್ಬಾರ್ದು ಅಂತ. ಹಸಿವಾದಾಗ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ತಿನ್ಬೇಕು, ಅದಕ್ಕಿಂತ ಜಾಸ್ತಿ ತಿನ್ಬಾರ್ದು ಅನ್ನೋದು ಇಲ್ಲಿ ಹಠಯೋಗದ ವಿಚಾರ. ಇದು ಶಿವಸಮಿತಿಯಲ್ಲೂ ನಮಗೆ ಕಾಣಿಸುತ್ತೆ.
1: ಈ ಪ್ರಾಣ ಅನ್ನೋ ಪದನ ನಾವು ಯಾವಾಗಲೂ ಕೇಳ್ತೀವಿ. ಶಿವಸಂಹಿತೆ ಪ್ರಕಾರ ಈ ಪ್ರಾಣ ಅಂದ್ರೆ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗುವ ಹಾಗೆ ಹೇಗೆ ವಿವರಿಸ್ತಾರೆ?
0: ಸರ್, ಪ್ರಾಣ ಅಂದರೆ ಜೀವಶಕ್ತಿ ಅಂತ. ಅಂದರೆ ನಮಗೆ ಸುಲಭಕ್ಕೆ ಅರ್ಥ ಆಗಬೇಕು ಅಂದರೆ, ಈಗ ಉದಾಹರಣೆಗೆ ಕರೆಂಟ್ ವೈರ್ ಇದೆ, ಆ ವೈರು ಸುಮ್ಮನೆ ವೈರು, ಆದರೆ ಅದರಲ್ಲಿ ಕರೆಂಟ್ ಇದ್ದರೆ ಮಾತ್ರ ಅದೇನು ನಮಗೆ ಇದು ಸಿಗುತ್ತೆ, ಅದನ್ನೇ ನಾವು ಪ್ರಾಣ ಅಂತ ಕರೆಯೋದು. ಈಗ ಶರೀರದಲ್ಲಿ ಬೇಕಾದಷ್ಟು ನರ ನಾಡಿ ಮಾಂಸ ಮೂಳೆ ಚರ್ಮ ಎಲ್ಲದೂ ಇದೆ, ಅದರಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಈಗ ಸತ್ ಮನುಷ್ಯರಲ್ಲೂ ಮೂಳೆ ಇರುತ್ತೆ, ರಕ್ತ ಇರುತ್ತೆ, ಮಾಂಸ ಇರುತ್ತೆ, ಅದೇ ಅದಕ್ಕೆ ಜೀವ ಇರಲ್ಲ. ಸೊ ಪ್ರಾಣಶಕ್ತಿ ಅಂದರೆ ಯಾವುದು ನಮ್ಮ ಏನು ಅದಕ್ಕೆ ಜೀವಿಸಿರೋದಕ್ಕೆ ಬೇಕಾಗಿದೆ ಅದನ್ನು ಇದರಲ್ಲಿ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಶಿವಸಂಹಿತೆಯಲ್ಲಿ 10 ರೀತಿಯಾದಂಥ ಪ್ರಾಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಆಯುರ್ವೇದದಲ್ಲೂ ಇದೆ ಇದು, ಅದಕ್ಕೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ರೀತಿ ಪ್ರಾಣಗಳು, ಇದನ್ನು ಮುಖ್ಯ ಪ್ರಾಣಗಳು ಅಂತ ಹೇಳ್ತಾರೆ. ಇನ್ನು 5 ಉಪಪ್ರಾಣಗಳಿದೆ, ನಾಗ ಕೂರ್ಮ ಕ್ರಕರ ದೇವದತ್ತ ಧನಂಜಯ ಅಂತ. ಇದ್ರ ಬಗ್ಗೆ ನಮಗೆ ಶಿವಸಂಹಿತನಲ್ಲಿ ಉಲ್ಲೇಖ ಇದೆ. ಈ ಒಂದೊಂದು ಪ್ರಾಣಗಳು ಅಂದರೆ ಇವೆಲ್ಲ ಏನಂದರೆ ಇಡೀ ಶರೀರದೊಳಗಿರುತ್ತೆ. ಇವೆಲ್ಲ ನಾವು ಹೆಂಗೆ ಅನ್ಕೋಬೋದು ಅಂದರೆ ಡಿಸೆಂಟ್ರಲೈಸ್ಡ್ ಪವರ್ ಸ್ಟೇಷನ್ ಅಂತ. ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡ್ತವೆ. ಅಂದರೆ ಪ್ರಾಣ ಹೃದಯ ಮತ್ತು ಉಸಿರಾಟನ ನೋಡ್ಕೊಳ್ಳುತ್ತೆ, ಅಪಾನ ಮಲಮೂತ್ರ ವಿಸರ್ಜನೆಗಳು ಅದಕ್ಕೋಸ್ಕರ ಕೆಲಸ ಮಾಡುತ್ತೆ, ವ್ಯಾನ ಪೂರ್ತಿ ಶರೀರದಲ್ಲಿ ಹರಡ್ಕೊಂಡಿರುತ್ತೆ ಮತ್ತು ರಕ್ತ ಸಂಚಾರಕ್ಕೆ ಶಕ್ತಿ ಮೂವ್ ಆಗೋದಕ್ಕೆ ಎಲ್ಲ ಬೇಕಾಗತ್ತೆ. ಉದಾನ ಇದು ಗಂಟ್ಲು ಮತ್ತು ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಮತ್ತು ನಮ್ಮ ನೆನಪಿನ ಶಕ್ತಿ ಬಗ್ಗೆ ಉದಾನ ಕೆಲಸ ಮಾಡುತ್ತೆ. ಸಮಾನ ಅನ್ನೋದೇನಿದೆ ಅದು ನಮ್ಮ ಜೀರ್ಣ ಶಕ್ತಿಗೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಈ ನಾಗ ಕೂರ್ಮ ಕ್ರಕರ ದೇವದ ಧನಂಜಯ ಏನು ಉಪಪ್ರಾಣಗಳಿವೆ ಅವಕ್ಕೂ ಅದರದೇ ಆದಂತಹ ಕೆಲಸಗಳನ್ನ ಹೇಳಿದ್ದಾರೆ. ಈ ಒಂದು ಒಟ್ಟಿನಲ್ಲಿ ಹೇಳೋದು ಅಂತಂದ್ರೆ ಚೈತನ್ಯ ಹರಿಯುವಂತೆ ಮಾಡೋ ಶಕ್ತಿಗೆ ನಾವು ಪ್ರಾಣ ಅಂತ ಕರಿತೀವಿ. ಪ್ರಾಣ ಅಂದ್ರೆ ಬರೀ ಉಸಿರಲ್ಲ, ಅದು ಇಡೀ ಬ್ರಹ್ಮಾಂಡದ ಸ್ಪಂದನ.
1: ಶಿವಸಂಹಿತೆ ಗ್ರಂಥ ಸುಮಾರು 72,000 ನಾಡಿಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಇದು ಪುರಾಣದ ಮಾತು ಅಥವಾ ವಿಜ್ಞಾನಿಗಳು ಈ ವಿಚಾರವನ್ನು ಒಪ್ತಾರೆ?
0: ಸರ್, ಒಂದೊಂದು ಶಾಸ್ತ್ರಕ್ಕೂ ಶರೀರನ ಅರ್ಥ ಮಾಡ್ಕೊಳ್ಳೋಕೆ ಅವ್ರದ್ದೇ ಆದಂತಹ ಟೆಕ್ನಿಕಲ್ ಟರ್ಮ್ಸ್ ಇದೆ. ಈಗ ಆಯುರ್ವೇದ ದೋಷ ಧಾತು ಮಲ ಮೂಲಂ ಹಿ ಶರೀರಂ ಅಂತ ಹೇಳುತ್ತೆ. ಅಂದರೆ ಇದು ಶರೀರ ಅಂತಂದರೆ ದೋಷಗಳು ಮತ್ತು ಸ್ಟ್ರಕ್ಚರಲ್ ಫಂಕ್ಷನಲ್ ಎಂಟಿಟೀಸ್ ಸೇರಿರೋದು ಅಂತ. ಅದೇ ಥರ ಮಾಡರ್ನ್ ಪ್ರಕಾರನೂ ನಾವು ಶರೀರನ ಅರ್ಥ ಮಾಡ್ಕೊಳ್ತೀವಿ, ಅಲ್ಲಿ ಟಿಶ್ಯೂ ಅಂತ ಹೇಳ್ತೀವಿ, ಸೆಲ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಅದೇ ಥರ ಯೋಗನೂ ಶರೀರನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅದರ ಪ್ರಕಾರ 72,000 ನಾಡಿ ಇದೆ ಅಂತ. 72,000 ಅಂದರೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ಎಕ್ಸಿಸ್ಟಿಂಗ್. 72,000 ಅಂತ ಯಾಕೆ ಹೇಳ್ತಾರೆ ಅಂದರೆ ಒಂದು ಸಂಖ್ಯೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ, ಬಿಟ್ಟರೆ ಅದಕ್ಕೆ 72,000 ಇದೆ ಅಂತ ನಾವು ಎಣಿಸೋದು ತುಂಬ ಕಷ್ಟ. ಯೋಗದ ರೀತಿಯಲ್ಲಿ ಶರೀರನ ಅರ್ಥ ಮಾಡ್ಕೊಳ್ಬೇಕು, ಯೋಗದ ತತ್ವಗಳ ಪ್ರಕಾರ ಅಥವಾ ಅದರ ಫಂಕ್ಷನಿಂಗ್ ಅಲ್ಲಿ ಹೇಳಿರೋದ್ರ ಪ್ರಕಾರ ಅರ್ಥ ಮಾಡ್ಕೋಬೇಕು ಅಂದರೆ ಅದು 72,000. ಅದರಲ್ಲಿ ಮುಖ್ಯ 3 ನಾಡಿ ಹೇಳ್ತಾರೆ ಸರ್, ಒಂದು ಇಡ, ಇನ್ನೊಂದು ಪಿಂಗಳ, ಮತ್ತೊಂದು ಸುಷುಮ್ನ ಅಂತ. ಈ ಇಡ ಅಂದರೆ ಇದು ಲೆಫ್ಟ್ ಸೈಡಲ್ಲಿ ಇರುತ್ತೆ ಶರೀರದ ಎಡಗಡೆ ಭಾಗದಲ್ಲಿ, ಅದು ತಂಪನ್ನು ಕೊಡುವಂಥದ್ದು, ಅಂದರೆ ಚಂದ್ರನ ಅಥವಾ ಸೋಮನ ಪ್ರಭಾವ ಇರುವಂಥದ್ದು ಅಥವಾ ಸ್ತ್ರೀ ಸಂಬಂಧಪಟ್ಟಂಥದ್ದು, ಅದು ಮನಸ್ಸಿಗೆ ಮತ್ತು ಕಲ್ಪನಾ ಶಕ್ತಿಗೆಲ್ಲ ಸೇರಿದೆ. ಪಿಂಗಳ ಅನ್ನೋದು ಇದು ಸೂರ್ಯ, ಅದು ಉಷ್ಣ, ಅದು ಪುಂಶಕ್ತಿ ಮತ್ತು ಬೌದ್ಧಿಕ ಸ್ಥೈರ್ಯಕ್ಕೆ ಸಂಬಂಧಪಟ್ಟಿರೋದು. ಮೂರನೇದು ಸುಷುಮ್ನ ಅಂತ, ಇದು ಮಧ್ಯದಲ್ಲಿರುತ್ತೆ ಇಡ ಮತ್ತು ಪಿಂಗಳದ ನಡುವೆ. ಈ ಶಿವಸಂಹಿತೆಯ ಪ್ರಾಮುಖ್ಯತೆ ಏನಂತಂದರೆ ಈ ಸುಷುಮ್ನಾದೊಳಗೆ ಒಂದು ಚಿತ್ರನಾಡಿ ಅಂತ ಹೇಳ್ತಾನೆ, ಅದರಲ್ಲಿ ಪ್ರಾಣ ಹರಿಯುತ್ತೆ ಅಂತ. ಯಾವಾಗ ನಮ್ಮ ಉಸಿರಾಟ ಒಂದು ಸಮತೋಲನಕ್ಕೆ ಬಂದು ಪ್ರಾಣಶಕ್ತಿ ಸುಷುಮ್ನಾದಲ್ಲಿ ಹರಿಯುತ್ತಲ್ಲ ಆಗ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗುತ್ತೆ ಅಂತ. ಅದನ್ನು ಈ ಶಿವಸಂಹಿತೆಯಲ್ಲಿ ಏನು ಅಂದರೆ ಶಿವ ಮತ್ತು ಅದಕ್ಕೆ ಹೆಸರು ಅದಕ್ಕೆ ಯಾಕೆ ಇಟ್ಟಿದ್ದಾರೆ ಹಾಗೆ ಅಂತಂದರೆ ಶಿವ ಮತ್ತು ಪಾರ್ವತಿಯರ ಸಂಭಾಷಣೆ ರೂಪದಲ್ಲಿದೆ ಇದು. ಆ ಕಾರಣದಿಂದಾಗಿ ಅದಕ್ಕೆ ಶಿವಸಂಹಿತೆ ಅಂತ ಹೆಸರು ಬಂತು. ಅದರೊಳಗೆ ಶಿವ ಹೇಳುವಾಗ ಈ ಚಿತ್ರ ನನಗೆ ಬಹಳ ಇಷ್ಟವಾದಂತ ನಾಡಿ, ಅದರೊಳಗೆ ಪ್ರಾಣಶಕ್ತಿ ಹರಿಯುತ್ತೆ ಅಂತ ಅವನ ಕನ್ವರ್ಸೇಷನ್ ಅಲ್ಲಿ ಇದರಲ್ಲಿ ಬರುತ್ತೆ ಸರ್.
1: ಸಾಮಾನ್ಯವಾಗಿ 6 ಚಕ್ರಗಳನ್ನ ಯೋಗ ಹೆಸರಿಸುತ್ತೆ, ಶಿವಸಂಹಿತೆನೂ ಕೂಡ ಅದೇ ಹೇಳುತ್ತಾ ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ?
0: ಆಧುನಿಕ ಯೋಗಶಾಸ್ತ್ರದಲ್ಲಿ ಅಂದರೆ ಇತ್ತೀಚಿನವರು ಏನು ಮಾಡ್ತಾರೆ ಅದಕ್ಕೆ 7 ಅಂತ ಹೇಳ್ತಾರೆ ಸರ್, 7 ಚಕ್ರ ಇದೆ ಅಂತ. ಆದರೆ ಶಿವಸಂಹಿತೆ ಪ್ರಕಾರ 6 ಚಕ್ರಗಳು ಹೇಳುತ್ತೆ. ಅದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ,

0: ವಿಶುದ್ಧ ಮತ್ತೆ ಆಜ್ಞಾ ಅಂತ ಇಲ್ಲೂ ನಾವು ನೋಡಬಹುದು ನೋಡಿ ಸರ್. ಇದರಲ್ಲಿ ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಪ್ರಧಾನ, ಸ್ವಾದಿಷ್ಠಾನದಲ್ಲಿ ಜಲತತ್ವ ಪ್ರಧಾನ, ಆಮೇಲೆ ಮಣಿಪುರದಲ್ಲಿ ಅಗ್ನಿ ತತ್ವ ಪ್ರಧಾನ, ಅನಾಹತದಲ್ಲಿ ವಾಯುತತ್ವ ಪ್ರಧಾನ, ವಿಶುದ್ಧದಲ್ಲಿ ಆಕಾಶ ತತ್ವ ಪ್ರಧಾನ. ಅಂದ್ರೆ ನಾವು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತಾ ಇದ್ದೇವೆ, ಇಟ್ ಈಸ್ ಇನ್ ಪ್ರೋಗ್ರೆಸಿವ್ ಆರ್ಡರ್. ಆದ್ರೆ ಆಜ್ಞಾಕ್ ಬರೋ ಹೊತ್ತಿಗೆ ಏನಾಗತ್ತೆ ಅಂತಂದ್ರೆ ಅಲ್ಲಿ ಮನಸ್ಸು ಪ್ರಧಾನ ಆಗತ್ತೆ, ಅದು ಅತ್ಯಂತ ಸೂಕ್ಷ್ಮ. ಸೊ ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ, ನಾನು ಆಗ್ಲೇ ಹೇಳಿದೆ ಈ ಹಠಯೋಗ ಏನ್ ಮಾಡತ್ತೆ ನಮ್ಗೆ ಅಂತಂದ್ರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಶಿವಸಂಹಿತೆನಲ್ಲಿ ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಬೀಜಾಕ್ಷರ, ಒಂದೊಂದು ದೇವತೆ, ನಾವು ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸಬೇಕು ಅಂತ. ಈ ಉದಾಹರಣೆಗೆ ಮೂಲಾಧಾರ ಚಕ್ರಕ್ಕೆ ಒಂದು ದೇವತೆ, ಅದಕ್ಕೆ ಒಂದು ಬೀಜಾಕ್ಷರ, ನಾವು ಆ ದೇವತೆಯನ್ನ ಕಲ್ಪಿಸ್ಕೋಬೇಕು, ಆ ಬೀಜಾಕ್ಷರವನ್ನ ಹೇಳಬೇಕು, ಆವಾಗ ಆ ಚಕ್ರ ಜಾಗೃತ ಆಗತ್ತೆ ಅಂತ. ಇದು ಆ ಜಾಗೃತ ಆದಾಗ ಬೇರೆ ಬೇರೆ ಸಿದ್ಧಿಗಳು ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ಸಿದ್ಧಿಗಳೆಲ್ಲ ಯೋಗದ ಉದ್ದೇಶ ಅಲ್ಲ. ಯೋಗದ ಪೂರ್ತಿ ಉದ್ದೇಶ ಶರೀರನ ಸ್ಥಿರವಾಗಿಡೋದು ಅಂತ ಅರ್ಥ ಅಲ್ಲ. ಅದನ್ನ ನಾವು ಥೆರಪ್ಯೂಟಿಕ್ ಲೆವೆಲ್ಗೆ ಇವತ್ತು ತಗೊಂಡೋಗಿದ್ವಿ. ಅದರ ಮುಖ್ಯ ಉದ್ದೇಶ ಮೋಕ್ಷ, ಯೋಗದ ಮುಖ್ಯ ಉದ್ದೇಶನೇ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಅಥವಾ ನಾವು ಈ ಕರ್ಮದ ಬಂಧನಗಳಲ್ಲಿ ಏನು ಇದಾಗಿದ್ದೀವಿ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ ಅಂತ ಏನು ಹೇಳ್ತೀವಿ, ಆ ಚಕ್ರದಿಂದ ನಾವು ಹೊರಗೆ ಬರಬೇಕು ಅಂದರೆ ಮೋಕ್ಷವನ್ನು ಪಡಿಬೇಕು. ಆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂತಹ ಇದು ಯೋಗ. ಅದಕ್ಕೆ ಸಹಾಯ ಮಾಡೋದು ಹಠಯೋಗ. ಈ ರಾಜಯೋಗವನ್ನು ರೀಚ್ ಮಾಡೋಕ್ಕೆ ಯಾವುದು ಏಣಿ ಇದೆ ಅದನ್ನು ಹಠಯೋಗ ಅಂತ ಕರೆದಿದ್ದಾರೆ.
1: ಸಾಮಾನ್ಯವಾಗಿ ಇವತ್ತು ಯೋಗವನ್ನು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಕಲಿಯುವಂಥದ್ದು ಜಾಸ್ತಿ ಅಲ್ವೇ?
0: ಹೌದು.
1: ಆದರೆ ಗುರು ಬೇಕೇ ಬೇಕು ಅಂತ ಶಿವಸಂಹಿತೆ ಯಾಕೆ ಹೇಳುತ್ತೆ?
0: ಸರ್, ಈಗ ಎಲ್ಲಿ ಬೇಕಾದ್ರೂ ಕಲಿಬೋದು, ಯೂಟ್ಯೂಬಲ್ಲಿ ಕಲಿಬೋದು, ಆನ್ಲೈನಲ್ಲಿ ಕಲಿಬೋದು, ಎಲ್ಲದೂ ಅವಕಾಶ ಇದೆ. ಆದರೆ ಅವರು ನಿಮಗೆ ಮಾಹಿತಿ ಕೊಡ್ಬೋದೇ ಹೊರತು ಅವ್ರ ಅನುಭವ ಹೇಳೋಕ್ಕಾಗಲ್ಲ. ಅಂದರೆ ಈಗಂತೂ ಹೇಳೋದೇನಂದ್ರೆ ಕಸ್ಟಮೈಸ್ಡ್ ಟ್ರೀಟ್ಮೆಂಟಿನ ಯುಗ ಇವಾಗ. ಅಂದರೆ ಈ ವ್ಯಕ್ತಿಗೆ ಏನು ಬೇಕು, ಅದಕ್ಕೆ ಏನು ಇದಾಗತ್ತೆ ಅಂತ, ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿ. ಆಯುರ್ವೇದದಲ್ಲಿ ಅದನ್ನ ನಾವು ಪ್ರಕೃತಿ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ, ಈ ಗುರು ಒಬ್ಬ ಇದ್ದಾನೆ ಅಂದರೆ ಅವನು ಸಾಕಷ್ಟು ಸಿದ್ಧಿಗಳನ್ನು ಪಡೆದಿರ್ತಾನೆ, ಅವನು ಒಂದು ಹಂತಕ್ಕೆ ಹೋಗಿರ್ತಾನೆ. ಯಾವ ಹಂತದಲ್ಲಿ ಶಿಷ್ಯ ಏನು ತಪ್ಪು ಮಾಡಬಹುದು ಗುರು ಹೇಳ್ಕೊಟ್ಟಾಗ ಅದ್ರ ಜೊತೆಗೆ ಮಾಹಿತಿ ಜೊತೆಗೆ ಅನುಭವನೂ ಸೇರ್ಕೊಳ್ಳುತ್ತೆ. ಅನುಭವನೇ ಇರಲಿಲ್ಲ ಅಂತಂದಾಗ ಶಿಷ್ಯ ಮಾಡೋದ್ ಗುರು ಮಾಡಿದ ತಪ್ಪನ್ನೇ ಶಿಷ್ಯನು ಮಾಡ್ಬೋದು, ಅವನು ಮುಂದಿನ ಹಂತಕ್ಕೆ ಹೋಗೋದು ಕಷ್ಟ ಆಗ್ಬೋದು. ಆ ಕಾರಣದಿಂದ ಗುರು ಬೇಕಾಗತ್ತೆ. ಈಗ ನಾವೇನಾದ್ರು ಪುಸ್ತಕ ಓದ್ಕೊಂಡು ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತಾ? ಅದಾಗಲ್ವಲ್ಲ, ಆ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕಲ್ಲ. ಅದಕ್ಕೋಸ್ಕರನಾದರೂ ಗುರುನ ನಾವು ಆಶ್ರಯಿಸಲೇಬೇಕು ಸರ್.
1: ಸಾಮಾನ್ಯವಾಗಿ ಕೈ ಮುದ್ರೆಗಳು ಇರ್ತವೆ ಅಲ್ವಾ?
0: ಹೌದು.
1: ಈಗ ವಿಶಿಷ್ಟವಾದ ಮುದ್ರೆಗಳ ಬಗ್ಗೆನೂ ಕೂಡ ಶಿವಸಂಹಿತೆ ಹೇಳುತ್ತೆ. ಆದರೆ ಈ ಗ್ರಂಥ ರಾಜಮುದ್ರೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡುತ್ತೆ.
0: ಹೌದು ಸರ್.
1: ಈ ಮುದ್ರೆ ರಾಜಮುದ್ರೆ ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್.
0: ಸರ್, ಶಿವಸಂಹಿತೆಯಲ್ಲಿ ಒಟ್ಟು 5 ಅಧ್ಯಾಯ ಇದೆ. ಅದರಲ್ಲಿ 1 ಅಧ್ಯಾಯ ಈ ಮುದ್ರೆಗೇನೆ ಅವರು ಮೀಸಲಿಟ್ಟಿದ್ದಾರೆ. ಅದರೊಳಗೆ ಮಹಾಮುದ್ರ, ಮಹಾಬಂಧ, ಮಹಾವೇದ, ಖೇಚರಿ, ಉಡ್ಯಾಣ, ಮೂಲಬಂಧ, ಜಾಲಂಧರ ಬಂಧ, ವಿಪರೀತ ಕರಣಿ, ವಜ್ರೋಲಿ, ಶಕ್ತಿ ಚಾಲನೆ, ಇವಷ್ಟು 10 ಮುದ್ರೆಗಳನ್ನು ಇದರಲ್ಲಿ ಹೇಳ್ತಾರೆ. ಅಂದರೆ ಈ ಮಹಾಮುದ್ರ ಏನಿದೆಯಲ್ಲ, ಆ ಮಹಾಮುದ್ರ ಎಲ್ಲ ಮುದ್ರೆಗಳಲ್ಲಿ ಶ್ರೇಷ್ಠ ಅಂತ ಹೇಳಿ ಅದನ್ನು ರಾಜಮುದ್ರೆ ಅಂತ ಕರೀತಾರೆ ಸರ್. ಮತ್ತು ಈ ಎಲ್ಲ ಮುದ್ರೆಗಳನ್ನು ಅವರು ಸ್ವಂತ ಪುಸ್ತಕ ಓದ್ಕೊಂಡು ಪ್ರಾಕ್ಟೀಸ್ ಮಾಡಬಾರ್ದು. ಈ ಖೇಚರಿ ಮುದ್ರ ಅಂತೆಲ್ಲ ಇದೆಯಲ್ಲ, ಈ ಖೇಚರಿ ಮುದ್ರದಲ್ಲಿ ನಾಲಿಗೆ ಅಂಗಳಿನ ಮೇಲೆ ಭಾಗಕ್ಕೆ ಅಲ್ಲಿಗೆ ತಗಲಬೇಕು. ಅಲ್ಲಿ ಒಂದು ಪಿಯೂಷ ಅಂತ ಸ್ರವಸ್ತಿರುತ್ತೆ, ಅದನ್ನ ತಗೋಬೇಕು ಯೋಗಿ ಅಂತ ಹೇಳ್ತಾರೆ. ಅಂದರೆ ಈ ಹಠಯೋಗಿಗಳಿಗೆ ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಆ ನಾಲಿಗೆ ಅಲ್ಲಿಗೆ ರೀಚ್ ಮಾಡಿಸ್ಬೇಕು ಅಂದರೆ ಇಲ್ಲಿ ಕೆಳಗಡೆ ಇರೋ ಇದನ್ನು ಕಟ್ ಮಾಡ್ತಾರೆ. ಆ ಸಂಪ್ರದಾಯದಲ್ಲಿ ಫ್ರೆನುಲಮ್ ಅಂತ ಏನಿದೆ, ಟಂಗ್ ಟೈ ಇದೆಯಲ್ಲ, ಅದನ್ನು ಕಟ್ ಮಾಡಿ ಅದನ್ನ ರೀಚ್ ಮಾಡಿಸ್ತಾರೆ. ಅದಕ್ಕೆ ದೋಹನ ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ತುಂಬ ಸ್ಪೆಷಲೈಸ್ಡ್ ಟೆಕ್ನಿಕ್ಸ್, ಅದನ್ನೆಲ್ಲ ಇವರೇ ಸ್ವಂತ ಮಾಡ್ಕೊಳಕ್ಕೆ ಹೋದರೆ ಬಹಳ ಕಷ್ಟ. ಅದಕ್ಕೋಸ್ಕರ ಬೇಕು. ಮತ್ತು ಈ ಮುದ್ರೆಗಳೆಲ್ಲ ಅಂದರೆ ಇಟ್ ಈಸ್ ಲಾಕ್ಗಳು, ಲಾಕ್ ಇದ್ದಂಗೆ. ಅಂದರೆ ಪ್ರಾಣಶಕ್ತಿನ ಹೆಂಗೆ ಮೂವ್ ಮಾಡಬೇಕು ಎಲ್ಲಿಂದ ಎಲ್ಲಿಗೆ ಅಂತ. ಈಗ ನಾವು ಬರೀ ಉಸಿರಾಟದಿಂದ ಹೆಂಗೆ ನಾವು ಅದನ್ನು ಮಾಡಬೇಕು ಅಂದರೆ ಅದಕ್ಕೆ ಈ ಮುದ್ರೆಗಳನ್ನ, ಬಂಧಗಳನ್ನ ಉಪಯೋಗಿಸ್ಬೇಕು. ಈ ಪ್ರಾಣಶಕ್ತಿನ ನಾವು ತಗೊಳ್ತೀವಿ ಅಂದರೆ ಬ್ರಹ್ಮಾಂಡದಲ್ಲಿರೋ ಪ್ರಾಣಶಕ್ತಿನ ನಾವು ನಮ್ಮೊಳಗೆ ತಗೊಂಡು ಅದನ್ನು ಸುಷುಮ್ನಾದಲ್ಲಿ ಪ್ರವಹಣ ಮಾಡೋಕ್ಕೆ ಏನು ಬೇಕು ಅದಕ್ಕೆ ಈ ಬಂಧಗಳು, ಮುದ್ರೆಗಳು ಹೆಲ್ಪ್ ಮಾಡ್ತವೆ. ಸೊ ಆ ದೃಷ್ಟಿಯಿಂದ ಈ 10 ಮುದ್ರೆಗಳು, ಅದರೊಳಗೆ ಈ ಏನು ಮಹಾಮುದ್ರೆ ಇದೆ ಅದನ್ನು ರಾಜಮುದ್ರೆ ಅಂತ ಶಿವಸಂಹಿತೆಯಲ್ಲಿ ಹೇಳಿದ್ದಾರೆ.
1: ಕುಂಡಲಿನಿ ಜಾಗೃತಿ ಅನ್ನೋ ಒಂದು ವಿಚಾರ ಬರುತ್ತೆ. ಇದಕ್ಕೆ ಸರ್ಪಶಕ್ತಿ ಅಂತಲೂ ಕೂಡ ಹೇಳಲಾಗುತ್ತೆ. ಅಂದರೆ ಇದು ನಿಜವಾಗ್ಲೂ ಹಾವ ಅಥವಾ ಸಾಂಕೇತಿಕವಾಗಿ ಇದನ್ನು ಬಳಸಲಾಗಿದೆಯಾ?
0: ಖಂಡಿತ ಇದು ಹಾವಲ್ಲ ಸರ್. ಅಂದರೆ ಇಲ್ಲಿ ಅದನ್ನೊಂದು ಏನು ಸಾಂಕೇತಿಕ ಅಂತ ಹೇಳ್ಬೋದು. ಅದನ್ನು ಎಲ್ಲಿರುತ್ತೆ ಅಂತಂದರೆ ಮೂಲಧಾರ ಚಕ್ರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದು 3.5 ಸುತ್ತು ಸುತ್ತಕೊಂಡು ಕುಂಡಲಿನಿ ಮೂಲಧಾರ ಚಕ್ರದಲ್ಲಿ

0: ಇರುತ್ತೆ, ಅದನ್ನ ಮೇಲಕ್ಕೆ ಏರಿಸಬೇಕು ಅಂತ. ಈ ಮೂರು ಮೂರುವರೆ ಅನ್ನೋದಕ್ಕೆ ಒಂದು ಬಹಳ ಮಹತ್ವ ಇದೆ ಅಧ್ಯಾತ್ಮದಲ್ಲಿ. ಯಾರು ತ್ರಿಗುಣಗಳನ್ನು ದಾಟ್ತಾರೆ ಅವರು ನಾಲ್ಕನೇ ಅವಸ್ಥೆಗೆ ಹೋಗ್ತಾರೆ. ಅದಕ್ಕೆ ಮೂರುವರೆ ಸತ್ವರಜ ತಮಗಳನ್ನು ದಾಟಿದ ಅದಕ್ಕೆ ತ್ರಿಗುಣಾತೀತ ಅವಸ್ಥೆ ಅಂತಲೂ ಕರೀತಾರೆ. ಸೊ ಈ ಮೂರುವರೆ ಅನ್ನೋದು ಆ ಸಂಕೇತ. ಅಂದರೆ ನಾವು ಸತ್ವರಜ ತಮಗಳಿಂದ ಸತ್ವಗುಣನೂ ಸಾಕಷ್ಟು ತೊಂದರೆ ಮಾಡುತ್ತೆ. ಇದರಲ್ಲಿ ಯಾವುದು ಯೋಗಾಭ್ಯಾಸಕ್ಕೆ ವಿಘ್ನಗಳು ಅಂತ ಹೇಳ್ತಾನೆ ಶಿವಸಂಹಿತೆಯಲ್ಲಿ. ಅದರಲ್ಲಿ ಧರ್ಮರೂಪಿ ವಿಘ್ನ, ಆಮೇಲೆ ಭೋಗರೂಪಿ ವಿಘ್ನ, ಜ್ಞಾನರೂಪಿ ವಿಘ್ನಗಳು ಇದ್ದಾವೆ ಅಂತ. ಅಂದರೆ ಜ್ಞಾನನೇ ನಮಗೆ ಬಾಧಕ ಆಗ್ಬೋದು, ನಮಗೆ ಸಮಾಧಿ ಸಿದ್ಧಿಸ್ಲಿಕ್ಕೆ ತೊಂದರೆ ಆಗ್ಬೋದು. ಕರ್ಮರೂಪಿ ವಿಘ್ನಗಳು, ನಾವು ಬಹಳಷ್ಟು ಕರ್ಮದಲ್ಲಿ ಇದ್ದುಬಿಟ್ಟಾಗ ನಾವು ಅದರೊಳಗೆ ಮುಳುಗೋಗ್ತೀವಿ. ಏನು ನಮ್ಮ ಮುಖ್ಯ ಉದ್ದೇಶ ಅದನ್ನು ಮರೆತು ಬಿಡೋ ಸಾಧ್ಯತೆ ಇದೆ ಅಂದರೆ ಅದನ್ನು ವಿಘ್ನ ಅಂತ ಹೇಳ್ತಾರೆ. ಸೊ ಈ ಮೂರುವರೆ ಅನ್ನೋದು ಏನು ತೋರಿಸುತ್ತೆ ಅಂತಂದರೆ ಅದು ಅದನ್ನು ದಾಟಿರುವಂತಹ ಅವಸ್ಥೆ ಅಂತ. ಆ ಶಕ್ತಿನ ಅದರಲ್ಲಿ ಪ್ರವಹಿಸಿ ಅದನ್ನು ಮೇಲಕ್ಕೆ ಏರಿಸ್ಕೊಳ್ಬೇಕು ಅಂದರೆ ಸಹಸ್ರಾರಕ್ಕೆ ತಲುಪೋದಕ್ಕೆ ಏನಿದೆಯಲ್ಲ ಅದಕ್ಕೆ ನಾವು ಕುಂಡಲಿನಿ ಜಾಗರಣ ಅಂತ ಹೇಳ್ತೀವಿ. ಇದು ಖಂಡಿತ ಹಾವಲ್ಲ, ಆ ಹಾವು ಅನ್ನೋದು ಒಂದು ಶಕ್ತಿ ಸಂಕೇತ, ಅದು ಸಾಂಕೇತಿಕವಾಗಿ ಹೇಳಿದಾರೆ ಅಷ್ಟೇ. ಮತ್ತು ಇದರೊಳಗೆ ಏನು ಅದಕ್ಕೆ ಈ ಜಾಗರಣಕ್ಕೆ ಮೂರು ಥರ ಟೆಕ್ನಿಕ್ಸ್ ಹೇಳ್ತಾರೆ. ಒಂದು ಮಂತ್ರಗಳ ಮೂಲಕ, ನಾನು ಹೇಳಿದೆ ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಬೀಜಾಕ್ಷರ ಇದೆ ಅಂಥೇಳಿ, ಆ ಮಂತ್ರಗಳ ಮೂಲಕ ಜಾಗೃತಿ ಮಾಡಿಕೊಳ್ಳೋದು. ಎರಡನೇದು ಕೆಲವು ಔಷಧಿಗಳಿದೆ, ಆ ಔಷಧಿಗಳ ಪ್ರಭಾವದಿಂದ ಆ ಕುಂಡಲಿನಿ ಜಾಗರಣ ಮಾಡ್ಬೋದು. ಇನ್ನೂ ಒಂದು ಟೆಕ್ನಿಕ್ ಇದೆ, ಅದನ್ನು ಯೋಗಾಭ್ಯಾಸ ಅಥವಾ ಆಸನ ಪ್ರಾಣಾಯಾಮಗಳು. ತುಂಬ ಸೇಫೆಸ್ಟ್ ಆಸನ ಪ್ರಾಣಾಯಾಮಗಳನ್ನ ಮಾಡಿದಾಗ ಸರಿಯಾಗಿರುವಂತಹ ರೀತಿನಲ್ಲಿ ಈ ಕುಂಡಲಿನಿ ಜಾಗರಣ ಆಗುತ್ತೆ. ಎಷ್ಟೊಂದು ಸರಿ ನಿಮಗೆ ಹೋದ ತಕ್ಷಣ ಕುಂಡಲಿನಿ ಜಾಗರಣ ಮಾಡಿಸ್ತಾರೆ ಅಂತೆಲ್ಲ ಹೇಳ್ತಾರೆ, ಆ ಥರ ಯಾವ್ದ್ಯಾವುದೋ ಇದಕ್ಕೆ ಮೋಸ ಹೋಗಬಾರ್ದು. ಅದೆಲ್ಲ ಬೇರೆ ಏನೋ ರೀತಿಯಾದಂಥ ಟೆಕ್ನಿಕ್ಸ್ ಇರುತ್ತೆ. ಇದು ಬರೀ ಧಾರ್ಮಿಕ ನಂಬಿಕೆ ಅಲ್ಲ, ಇದೊಂದು ಪ್ರಜ್ಞೆಯನ್ನು ಬದಲಾಯಿಸುವಂಥ ಅವಸ್ಥೆ ಹಂಗಂತ ನಾವು ತಿಳ್ಕೊಂಡ್ರೆ ಒಳ್ಳೇದಾಗತ್ತೆ.
1: ಈ ಪ್ರಾಣಾಯಾಮದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ, ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಇದ್ರ ಬಗ್ಗೆ ಹೇಳುವಾಗ ಉಸಿರಾಟವನ್ನು ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಆದರೆ ಕೇವಲ ಕುಂಭಕ ಅಂದರೆ ಉಸಿರು ತಾನಾಗೆ ನಿಲ್ಲೋದು ಅಂತಾರಲ್ವಾ, ಇದು ಸುರಕ್ಷಿತ ಅಂತ ಅನ್ಸುತ್ತ ತಮಗೆ?
0: ಸರ್, ಅದಕ್ಕೆ ಮೊದಲನೇದಾಗಿ ನಾನು ಯಾವಾಗಲೂ ಅದು ಹೇಳೋದನ್ನೇ, ಗುರುವಿನ ಮಾರ್ಗದರ್ಶನ ನಿರ್ದೇಶ ಬೇಕು, ಅದಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ. ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಪ್ರಾಕ್ಟೀಸ್ ಮಾಡೋರು ಈಗಲೂ ಇದ್ದಾರೆ. ಎಲ್ಲ ಪ್ರಾಣಾಯಾಮಗಳು ಎಲ್ಲರೂ ಸುಮಾರಷ್ಟು ಮಾಡ್ತಾರೆ. ಎಂಟು ಥರ ಕುಂಭಕಗಳಿದೆ ಅಂತ, ಅಥವಾ ಅದನ್ನೇ ಎಂಟು ಥರ ಪ್ರಾಣಾಯಾಮ ಅಂತ ಹೇಳ್ತಾರೆ. ಉಸಿರಾಟನ ತಡೆ ಹಿಡಿಯೋದು ಸುಲಭ ಸರ್, ಆದರೆ ಈ ಕೇವಲ ಕುಂಭಕ ಅಂತ ಏನಿದೆಯಲ್ಲ ಅದು ಅದಾಗಿ ನಿಲ್ಲಬೇಕು. ಅಂದರೆ ನಾವು ಮೂರು ಥರ, ಒಂದು ಉಸಿರನ್ನು ಒಳಗೆ ತಗೊಳ್ಳೋದು, ಅದಕ್ಕೆ ಪೂರಕ ಅಂತ ಹೇಳ್ತಾರೆ. ಉಸಿರನ್ನ ಒಳಗಡೆ ನಿಲ್ಲಿಸ್ಕೊಳ್ಳೋದು ಶರೀರದ ಒಳಗಡೆ, ಅದನ್ನು ಕುಂಭಕ ಅಂತ ಹೇಳ್ತೀವಿ. ಅದನ್ನ ಉಸಿರನ್ನ ಹೊರಗೆ ಬಿಡೋದು, ಅದಕ್ಕೆ ರೇಚಕ ಅಂತ ಹೇಳ್ತೀವಿ. ಎಲ್ಲಿ ತನಕ ನಮಗೆ ಈ ಕೇವಲ ಕುಂಭಕದ ಸಿದ್ಧಿ ಆಗಲ್ವಾ ಅಲ್ಲಿ ತನಕ ಈ ಥರನೇ ಮಾಡ್ತಾ ಇರಬೇಕು. ಒಂದು ಹಂತ ಬರುತ್ತೆ, ಒಂದು ಹಂತ ಬಂದಾಗ ಉಸಿರಾಟದ ಅಗತ್ಯನೇ ಬರೋಲ್ಲ, ಅದಕ್ಕೆ ಕೇವಲ ಕುಂಭಕ ಅಂತ ಹೇಳ್ತಾರೆ. ಅಂದರೆ ಆ ಸ್ಥಿತಿನ ಮುಟ್ಟಬೇಕು. ಆ ಸ್ಥಿತಿನ ಮುಟ್ಟಕ್ಕೆ ಮೊದಲೇ ಏನಾರೋ ಮಾಡೋಕ್ಕೆ ಹೋದರೆ ಅದು ಖಂಡಿತವಾಗಲೂ ಮಾರಕನೇ ಆಗುತ್ತೆ. ಯಾಕೆ ಹಿಂಗಾಗತ್ತೆ ಅಂತಂದರೆ, ಈಗ ನೋಡಿ, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಉಸಿರಾಟದ ಕಂಟ್ರೋಲ್ ಬಹಳ ಮುಖ್ಯ. ಈಗ ನಾವು ಉದ್ವೇಗದಲ್ಲಿದ್ದಾಗ ನಮ್ಮ ಉಸಿರಾಟ ನಾರ್ಮಲ್ ಆಗಿರಲ್ಲ, ಅಥವಾ ಸಿಟ್ಟಲ್ಲಿದ್ದಾಗ ನಾರ್ಮಲ್ ಇರಲ್ಲ, ಶಾಂತವಾಗಿದ್ದಾಗ ನಮ್ಮ ಬ್ರೀತಿಂಗ್ ತುಂಬ ಸ್ಲೋ ಇರುತ್ತೆ. ಸೊ ನಾವು ಮನಸ್ಸಿನ ಕಂಟ್ರೋಲ್ ಮಾಡೋಕ್ಕೆ ಪ್ರಾಣಾಯಾಮನೇ ರೂಟ್. ಸೊ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂದರೆ ಪೂರಕ ಕುಂಭಕ ರೇಚಕಗಳು, ಅದರಲ್ಲಿ ಯಾವ್ಯಾವ್ದನ್ನು ಮಾಡಬೇಕು ಅದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಗುರುಗಳು ಹೇಳ್ತಾರೆ. ಎಲ್ಲಿ ತನಕ ನಿಮಗೆ ಕೇವಲ ಕುಂಭಕ ಸಿದ್ಧಿ ಆಗಲ್ಲ ಅಲ್ಲಿ ತನಕ ನಾವು ಇದೇ ರೀತಿ ಪ್ರಾಣಾಯಾಮ ಮಾಡಬೇಕು. ಮತ್ತು ಇಲ್ಲೂ ಕೂಡ ಆಹಾರದ ನಿಯಮ ಇದೆ. ಪ್ರಾಣಾಯಾಮದ ಮೊದಲನೇ ಹಂತದಲ್ಲಿ ನೀವು ಏನೇನೋ ತಿನ್ನೋ ಹಂಗಿಲ್ಲ, ಶುರುವಿನಲ್ಲಿ ಬರೀ ಹಾಲು ತುಪ್ಪ ಅನ್ನ ಇದನ್ನೇ ತಿನ್ನಬೇಕು. ಎಲ್ಲಿ ತನಕ ಪ್ರಾಣಾಯಾಮ ಸಿದ್ಧಿ ಆಗಲ್ಲ ಅಲ್ಲಿ ತನಕ, ಅದಾದ್ಮೇಲೆ ನಿಮಗೆ ಯಾವ್ದಾದ್ರು ನಿಯಮ ಇರಲ್ಲ. ನಾವು ಎಷ್ಟೊಂದು ಜನ ಹಠಯೋಗಿಗಳು ನೋಡಿರ್ತೀವಿ, ಅವ್ರು ಏನೇನೋ ತಿಂತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಆದರೆ ಅವರು ಈ ಹಂತಗಳನ್ನ ದಾಟಿ ಅಲ್ಲಿಗೆ ಹೋಗಿರ್ತಾರೆ. ಸೊ ಆ ಹಂತಗಳ ದಾಟದ ತನಕ ನಮಗೆ ಆಹಾರದ ನಿಯಮಗಳು ಇರುತ್ತೆ, ಯಾರು ಇದನ್ನ ಫುಲ್ ಟೈಮ್ ಪ್ರಾಕ್ಟೀಸಿಗೆ ತಗೊಳ್ತಾರ ಅವರಿಗೆ, ಅವಾಗ ಮಾತ್ರ ಇದು ಸಿದ್ಧಿ ಆಗತ್ತೆ, ಅಲ್ಲಿ ತನಕ ಆಗಲ್ಲ ಸರ್.
1: ಸರ್, ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ಇದು ಕೇವಲ ಯೋಗಿಗಳು ಅಥವಾ ಸನ್ಯಾಸಿಗಳು ಮಾತ್ರ ಮಾಡಬಹುದೇನೋ ಅಂತ ಅನ್ಸುತ್ತೆ. ಸಂಸಾರದಲ್ಲಿರೋರು ಇದನ್ನ ಮಾಡಬಹುದೇ, ನಮ್ಮಂತ ಸಾಮಾನ್ಯರಿಗೂ ಇದು ಆಗತ್ತಾ, ಏನಂತೀರಿ?
0: ಖಂಡಿತ ಸಾಧ್ಯ ಸರ್, ಶಿವಸಂಹಿತೆಯಲ್ಲೇ ಬರೆದಿದ್ದಾರೆ. ಇದು ಹಠಯೋಗದ ಗ್ರಂಥಗಳ ಇದೊಂದು ಕ್ರಾಂತಿಕಾರಿ ವಿಚಾರ. ಯಾರದು? ಶಿವಸಂಹಿತೆಯಲ್ಲಿ ಹೇಳಿರೋದು. ಗೃಹಸ್ಥ ಕೂಡ ಇದನ್ನು ಸಿದ್ಧಿ ಪಡಿಬಹುದು, ಸಂಸಾರದಲ್ಲಿದ್ದೂ ಕೂಡ ಸಂಸಾರಕ್ಕೆ ಅಂಟ್ಕಂಡು ಇಲ್ದಲೇ ಇರುವಂಥದ್ದು. ಈಗ ವೈರಾಗ್ಯ ಅಂತ ಮಾಡಿದ್ರೆ, ವೈರಾಗ್ಯ ಅಂದರೆ ದ್ವೇಷ ಅಲ್ಲ, ವೈರಾಗ್ಯ ಅಂದರೆ ಅದಕ್ಕೆ ಅಂಟ್ಕೊಳ್ದಲೇ ಇರೋದು. ನೀವು ಹಾಗಿದ್ರೆ ಕೆಲಸಕ್ಕೆ ಹೋಗಬಾರ್ದಾ, ಹೆಂಡತಿ ಮಕ್ಳು ಇರಬಾರ್ದಾ, ಮಕ್ಕಳನ್ನ ಸಾಕಬಾರ್ದಾ, ಅವ್ರ ಎಜುಕೇಷನ್ ಕೊಡ್ತೀವಿ, ಎಲ್ಲ ಮಾಡಬೇಕು. ಆದರೆ ಯಾವುದಕ್ಕೂ ನಾವು ಅಂಟ್ಕೊಂಡಿರಬಾರ್ದು. ಆ ಥರ ಅಂಟ್ಕೊಂಡು ಇಲ್ದಲೆ ನಾವು ಈ ಎಲ್ಲ ಪ್ರಾಣಾಯಾಮಾದಿ ಅಭ್ಯಾಸಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೊಳ್ತಾ ಬಂದರೆ ಅದನ್ನು ನಮಗೆ ಸ್ಥಿರ ಬುದ್ಧಿನ ನಮಗೆ ಕಾಯ್ಕೊಳ್ಳೋಕ್ಕಾಗತ್ತೆ. ಇದಕ್ಕೆ

0: ಸಂಸಾರ ಅಡ್ಡಿನೂ ಆಗಲ್ಲ, ಅದನ್ನು ಶಿವಸಂಹಿತೆ ಮುಖ್ಯವಾಗಿ ಹೇಳುತ್ತೆ. ನೀವು ಸಂಸಾರದಲ್ಲಿ ಇದ್ದು ಕೂಡ ನೀವು ಸಿದ್ಧಿ ಪಡಿಬಹುದು ಅನ್ನೋದನ್ನ ಇದೊಂದು ಸ್ಪೆಷಲ್ ಆಗಿ ಹೇಳಿದೆ, ಬೇರೆ ಯಾವ ಗ್ರಂಥದಲ್ಲೂ ಈ ತರದ್ದು ಬಂದಿಲ್ಲ.
1: ಯೋಗ ಮಾಡುವಾಗ ಕೆಲವೊಂದಷ್ಟು ಅಪಾಯಗಳು ಮತ್ತೆ ಅಡ್ಡಿಗಳು ಉಂಟಾಗುವುದರ ಬಗ್ಗೆ ಈ ಗ್ರಂಥ ಎಚ್ಚರಿಸುತ್ತ.
0: ಎಸ್ ಸರ್, ಅದಕ್ಕೆ ಅಂತರಾಯಗಳು ಅಂತ ಹೇಳಿದೆ ಸರ್ ಈ ಪುಸ್ತಕದಲ್ಲಿ, ಕೊನೆ ಅಧ್ಯಾಯದಲ್ಲಿ ಬರುತ್ತೆ. ಒಟ್ಟು 10 ರೀತಿಯಾದಂತಹ ಅಡ್ಡಿಗಳಿದೆ. ಅವು ಯಾವ್ಯಾವ ಅಂದ್ರೆ, ಮೊದಲನೇದು ಅನಾರೋಗ್ಯ ವ್ಯಾಧಿ, ಎರಡನೇದು ಸೋಂಬೇರಿತನ ಆಲಸ್ಯ, ಮೂರನೇದು ಸಂಶಯ, ನನಗಿದು ಮಾಡಕ್ ಸಾಧ್ಯನಾ ಅನ್ನೋ ಸಂಶಯ, ನಾಲ್ಕನೇದು ಅದ್ರಲ್ಲಿ ಮಾಡೋಕ್ ಬೇಕಾಗಿರುವಂತಹ ಜಾಗರೂಕತೆ ಇಲ್ದಲೇ ಇರೋದು, ಆಮೇಲೆ 5ನೇದು ಮನಸ್ಸಿನ ಚಂಚಲತೆ, 6ನೇದು ಈಗ ತಪ್ಪು ತಪ್ಪು ತಿಳ್ಕೊಂಡು ನನಗೆಲ್ಲ ಗೊತ್ತಾಗಿ ಹೋಗ್ಬಿಟ್ಟಿದೆ, ನಾನು ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಮಿಥ್ಯಾ ಜ್ಞಾನ ಹೊಂತಾರಲ್ಲ ಅದು, ಆಮೇಲೆ ದುರ್ಬಲವಾದಂಥ ಇಚ್ಛಾಶಕ್ತಿ, ಆಮೇಲೆ ಯಾವಾಗಲೂ ಎಲ್ಲದ್ರ ಬಗ್ಗೆನೂ ಅದು ನಂದು ಅದು ನನಗೆ ಬೇಕು ಅನ್ನೋ ಭಾವ. ಇನ್ನೊಂದು ಮುಖ್ಯ ಅಂದರೆ, ಯಾರಿಗೆ ಲೋ ಎಸ್ಟೀಮ್ ಅಥವಾ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅವರಿಗೂ ಸಿದ್ಧಿಸಲ್ಲ, ಮತ್ತು ಯಾವುದೇ ನಿಯಮಕ್ಕೆ ಒಳಗಾಗದೇ ಇದ್ದವರಿಗೂ ಇದು ಯಾವುದೂ ಸಿದ್ಧಿಸಲ್ಲ. ಅದಕ್ಕೆ ಒಂದು ಯಾವ್ದಾರ ಒಂದು ನಿಯಮಕ್ಕೆ ಫಾಲೋ ಮಾಡ್ಬೇಕು. ಈ 10 ರೀತಿಯಾದಂತಹ ವಿಘ್ನಗಳಿದೆ ಅಂತೇಳಿ ಶಿವಸಂಹಿತೆ ಹೇಳುತ್ತೆ. ಇದೆಲ್ಲದಕ್ಕೆ ಒಂದೇ ಔಷಧಿ ಏನಂತಂದರೆ, ಸರಿಯಾಗಿ ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮ ಕರೆಕ್ಟಾಗಿ ಮಾಡಿದ್ರೆ ಶರೀರದಲ್ಲಿರೋ ದೋಷಗಳೆಲ್ಲ ಸಮಸ್ಥಿತಿಯಲ್ಲಿರ್ತವೆ, ಮನಸ್ಸಿನ ಆಲಸ್ಯ ದೂರ ಆಗುತ್ತೆ, ಸಂಶಯ ಹೋಗುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಯಾವುದೇ ಅಡ್ಡಿ ಎದುರಾದರೂ ನಾವು ಅದನ್ನು ಎದುರಿಸ್ತೀವಿ ಅನ್ನೋ ಶಕ್ತಿ ಬರುತ್ತೆ. ಆದ್ದರಿಂದ ಇದ್ರ ಪ್ರಕಾರ ಪ್ರಾಣಾಯಾಮ ಬಹಳ ಮುಖ್ಯ. ಅದರಲ್ಲೂ ಈ ಕುಂಡಲಿನಿ ಜಾಗರಣಕ್ಕೆ ಮೊದಲನೇ ಹಂತ ಪ್ರಾಣಾಯಾಮನೇ. ಶಿವಸಂಹಿತೆ ಅದ್ರ ಬಗ್ಗೆ ಬಹಳಷ್ಟು ಹೇಳಿದೆ ಸರ್.
1: ಹಠಯೋಗ ದೈಹಿಕ ಅಂತ ಭಾವಿಸಿದವ್ರಿಗೆ ಈ ಪುಸ್ತಕ ತುಂಬ ತಾತ್ವಿಕವಾಗಿ ಕಾಣುತ್ತೆ, ಹಾಗಾದ್ರೆ ಇದರ ಅಂತಿಮ ಗುರಿ ಆದರೂ ಏನು ಅಂತೀರಿ?
0: ಹಠಯೋಗ ಅನ್ನೋದು ದೇಹದ ವ್ಯಾಯಾಮ ಅನ್ನೋದು ಸಂಪೂರ್ಣ ಅದು ತಪ್ಪು ಕಲ್ಪನೆ ಸರ್. ಮತ್ತೆ ಈ ಇಡಾ ಪಿಂಗಳ ನಾನು ಆಗ್ಲೇ ಹೇಳಿದೆ, ಹ ಮತ್ತೆ ಠ ಅಂತ ಹೇಳಿ, ಇದನ್ನ ಮಿಲನನೇ ಹಠಯೋಗ. ಈ ಎರಡು ವಿರುದ್ಧ ಧ್ರುವಗಳು ಅಂದ್ರೆ, ಒಂದು ಉಷ್ಣ ಇನ್ನೊಂದು ಶೀತ, ಅಥವಾ ಶಿವ ಮತ್ತೆ ಶಕ್ತಿ, ಅಥವಾ ಸ್ತ್ರೀ ಅಥವಾ ಪುಂ, ಅದೆರಡನ್ನು ಏನು ಯಾವಾಗ ಸೇರಿಸ್ತೀವಿ ಅವಾಗ ಆ ನಮಗೆ ಆ ಬ್ರಹ್ಮತತ್ವದ ಅನುಭವ ಆಗತ್ತೆ. ಈ ಹಠಯೋಗ ಏನಿದೆಯಲ್ಲ, ಇದು ರಾಜಯೋಗನ ರೀಚ್ ಮಾಡೋಕ್ಕೆ ಅಥವಾ ಸಮಾಧಿನ ತಲುಪಕ್ಕೆ, ದೇಹನ ಸ್ಥಿರ ಮಾಡೋದಕ್ಕೆ ಏನಿದೆ ಇದು ಬಹಳ ಸಹಾಯ ಮಾಡುತ್ತೆ. ಮತ್ತು ಇದರದ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಾಗತ್ತೆ. ಶಾರೀರಿಕ ಆರೋಗ್ಯ ಚೆನ್ನಾಗೋದು ಇದ್ರ ಉದ್ದೇಶ ಅಲ್ಲ. ನಾವು ಈ ಮಾರ್ಗದಲ್ಲಿ ಹೋಗ್ಬೇಕಾಗ ಸಿಕ್ಕಿರುವಂತಹ ಈಗ ಏನೋ ಇಲ್ಲ, ಆಟ ಆಡ್ಬೇಕಾರೆಲ್ಲ ಒಂದಿಷ್ಟು ಇದು ಪುರಸ್ಕಾರಗಳ ಮಧ್ಯೆ ಮಧ್ಯೆ ಸಿಗುತ್ತಲ್ಲ, ಆ ರೀತಿ ನಮಗೆ ಇದು ಉಪಫಲಗಳು ಅಂತ ಹೇಳ್ತಾರೆ ಇದು. ಸೊ ಇದು ಮುಖ್ಯ ಫಲ ಅಲ್ಲ, ಇದು ಶರೀರದ ಆರೋಗ್ಯ ಇದರಿಂದ ಸಿದ್ಧಿಸುತ್ತೆ ಅನ್ನೋದು ಇದು ಅಂತಿಮ ಗುರಿ ಅಲ್ಲ. ಇದು ಮೋಕ್ಷದ ಕಡೆ ಕರ್ಕೊಂಡು ಹೋಗೋದು ಅಥವಾ ರಾಜಯೋಗಕ್ಕೆ ರೀಚ್ ಮಾಡ್ಸಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಸುತ್ತೆ.
1: ಒಳ್ಳೆಯದು ಡಾಕ್ಟರ್ ವೆಂಕಟಕೃಷ್ಣ ಅವರೇ, ಇದುವರೆಗೂ ಶಿವಸಂಹಿತೆ ಹಾಗೂ ಹಠಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಶಿವಸಂಹಿತ ಹಾಗೂ ಹಠಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವಬ್ಯಾಂಕ್ಗಳ ನಡುವೆ ಶೇಕಡ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ ಒಟ್ಟು ರು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣಾ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದೆ.

ಆಗಿದ್ದು, ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ವಾರು ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು, ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ, ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 2024-25 ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು ₹30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಚಿನುಗುಕೆರೆ, LRS ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚ್ಛಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವಬ್ಯಾಂಕ್, ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು. ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ. ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರೇ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ SPMU ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ DPMU ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ 3 ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ KTTP ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ DPMUಗೆ ಸಲ್ಲಿಸುವುದು. ಬಿಡುಗಡೆ

0: ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ, ಯುಟಿಲೈಜೇಷನ್ ಸರ್ಟಿಫಿಕೇಟ್ ಫಾರಂ 12C ಅನ್ನು ಸಲ್ಲಿಸುವುದು. ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಬ್ಯಾಂಕ್ ಖಾತೆಯಲ್ಲಿ ಬಂದಂತಹ ಬಡ್ಡಿಯನ್ನು ಭಾರತ್ ಕೋಶ್ಗೆ ಜಮಾ ಮಾಡಿ ತ್ರೈಮಾಸಿಕ ವರದಿಯನ್ನು SPMU ಸಲ್ಲಿಸುವುದು. ಮಾಹೆವಾರು ಬ್ಯಾಂಕ್ ರೆಕಗ್ನೈಜೇಷನ್ ಸ್ಟೇಟ್ಮೆಂಟನ್ನು SPMU ಸಲ್ಲಿಸುವುದು. ಪ್ರತಿ ಮಾಹೆ ಅಂತ್ಯಕ್ಕೆ ಭೌತಿಕ ಮತ್ತು ಆರ್ಥಿಕ ವರದಿಯನ್ನು ನಮೂನೆಯಲ್ಲಿ ಸಲ್ಲಿಸುವುದು. ಅಟಲ್ ಭೂಜಲ್ ಯೋಜನೆಯ ಲೆಕ್ಕಪತ್ರಗಳು ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆಗೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ಸಂಗ್ರಹಿಸಿ ಗ್ರಾಮ ಸಭೆಯಲ್ಲಿ ಚರ್ಚಿಸುವುದು. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ 3 ಬೋರ್ವೆಲ್ಗಳಿಗೆ ಮೀಟರ್ ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ ಸಲ್ಲಿಸುವುದು. ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು. ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು. ನೀರು ಸಂಗ್ರಹಣ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು. ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು. ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಅಂತರ್ಜಲ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು. ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ ಬಳಕೆಯನ್ನು ಕಡಿಮೆ ಮಾಡುವುದು. ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
1: ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆಂಧ್ರಪ್ರದೇಶದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿಷ್ಠ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ವಾರ್ತೆಗಳ ವಿವರ. ಆಂಧ್ರಪ್ರದೇಶದ ಯಲೂರು ಜಿಲ್ಲೆಯ ಮುಸುನೂರು ಗ್ರಾಮದಲ್ಲಿ ಇಂದು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸಿದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ರೈತರನ್ನು ಸನ್ಮಾನಿಸಿದರು. ಇದಕ್ಕೂ ಮುನ್ನ ಮುಸುನೂರು ಗ್ರಾಮಕ್ಕೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆತ್ಮೀಯವಾಗಿ ಬರಮಾಡಿಕೊಂಡರು. ಜಪಾನ್ನ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯ

ಕಾರ್ಯಾಚರಣೆಯನ್ನು ವಿಸ್ತರಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಜಪಾನ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಜಪಾನ್ ಭಾರತ ವ್ಯವಹಾರ ಸಮಾಲೋಚನಾ ಸಮಿತಿ ಮತ್ತು ಭಾರತದ ರಾಯಭಾರ ಕಚೇರಿಯೊಂದಿಗೆ ನಡೆದ ದುಂಡುಮೇಜಿನ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಯುವ ಕಾರ್ಯಪಡೆಯು ವಿಸ್ತರಿಸುತ್ತಿರುವ ಆರ್ಥಿಕತೆ ಮತ್ತು ದೀರ್ಘಾವಧಿಯ ಬೆಳವಣಿಗೆಯು ಜಪಾನ್ನ ವ್ಯವಹಾರಗಳಿಗೆ ಗಮನಾರ್ಹ ಅವಕಾಶ ಒದಗಿಸುತ್ತದೆ ಎಂದು ಹೇಳಿದರು. ಭಾರತ ಜಪಾನ್ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಉಭಯ ದೇಶಗಳ ನಡುವೆ ವ್ಯಾಪಾರ ಸಹಯೋಗ ಬಲಪಡಿಸಲು ಮತ್ತು

0: ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಉತ್ಪಾದನೆ, ಅರೆವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಾಸ್ಕೋದಲ್ಲಿ ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋ ಅವರೊಂದಿಗೆ 27ನೇ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಅವರು ರಷ್ಯಾ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಅವರನ್ನು ಭೇಟಿಯಾಗಲಿದ್ದು ಈ ವೇಳೆ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ರಷ್ಯಾ ಉಪಪ್ರಧಾನಿ ಡೆನಿಸ್ ಮಂಟುರೋವ್ ಅವರ ಆಹ್ವಾನದ ಮೇರೆಗೆ 2 ದಿನಗಳ ಅಧಿಕೃತ ಭೇಟಿಗಾಗಿ ಡಾ ಎಸ್ ಜೈಶಂಕರ್ ನಿನ್ನೆ ಮಾಸ್ಕೋಗೆ ಆಗಮಿಸಿದರು. ಭಾರತ ಮತ್ತು ರಷ್ಯಾ ದೀರ್ಘಕಾಲದ ಪಾಲುದಾರಿಕೆ ಹೊಂದಿವೆ. 2000 ಇಸವಿಯ ಅಕ್ಟೋಬರ್ನಲ್ಲಿ ಭಾರತ ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಯ ಘೋಷಣೆಗೆ ಸಹಿ ಹಾಕಿದ ನಂತರ ಭಾರತ ರಷ್ಯಾ ಸಂಬಂಧಗಳು ರಾಜಕೀಯ, ಭದ್ರತೆ, ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಸಂಬಂಧಗಳೂ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಬಲಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಸಮ್ಮೇಳನ ಭೌತಿಕ ಮತ್ತು ವರ್ಚುವಲ್ ವಿಧಾನ ಸೇರಿದಂತೆ ಹೈಬ್ರಿಡ್ ಸ್ವರೂಪದಲ್ಲಿ ನಡೆಯಲಿದೆ. ದೇಶಾದ್ಯಂತದ ವಿವಿಧ ಭದ್ರತಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳ 850ಕ್ಕೂ ಹೆಚ್ಚು ಅಧಿಕಾರಿಗಳು ಸಮ್ಮೇಳನದ ಸಮಯದಲ್ಲಿ ವಿವಿಧ ಸಮಕಾಲೀನ ವಿಷಯಗಳು ಮತ್ತು ರಾಷ್ಟೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚಿಸಲಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇಂದಿನಿಂದ ಬುಧವಾರದವರೆಗೆ ಕರ್ನಾಟಕದ ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತು 3 ದಿನಗಳ ರಾಷ್ಟೀಯ ಸಮಾವೇಶ ಆಯೋಜನೆಗೊಂಡಿದೆ. ಈ ಸಮಾವೇಶವು ದೇಶಾದ್ಯಂತ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳನ್ನು ಬಲಪಡಿಸುತ್ತದೆ. ರಾಷ್ಟೀಯ ಸಮಾವೇಶವು ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ 2047ರ ಮಾರ್ಗಸೂಚಿಯನ್ನು ಮುನ್ನಡೆಸುತ್ತದೆ. ಇದರ ಅಡಿಯಲ್ಲಿ ಭಾರತದ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಯಾವುದೇ ಸಮುದಾಯವು ಹಿಂದೆ ಉಳಿಯದಂತೆ ನೋಡಿಕೊಳ್ಳುವುದು ಸಮಗ್ರ ರಾಷ್ಟೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಯತ್ನ ನಡೆಯಿತು. ಪೊಲೀಸರು ಮಾರ್ಗ ಮಧ್ಯೆಯೇ ಬಿಜೆಪಿ ನಾಯಕರನ್ನು ತಡೆದು ವಶಕ್ಕೆ ಪಡೆದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ನಿಧಿಯನ್ನು ಇತರೆ ರಾಜ್ಯಗಳ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿ ನಾಗೇಂದ್ರ ವರ್ಗಾಯಿಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಸಂಬಂಧ ವಿಧಾನಮಂಡಲದ ಒಳಗೆ ಹಾಗೂ ಹೊರಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಅಲ್ಲಿಯವರೆಗೂ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಅವರು ಶಾಂತಿಯುತ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಬಲಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು. ನೀಲ್ಸನ್ ಐಕ್ಯೂ ಮತ್ತು ವರ್ಲ್ಡ್ ಡೇಟಾ ಲ್ಯಾಬ್ನ ಇತ್ತೀಚಿನ ವರದಿಯ ಪ್ರಕಾರ 2036ರ ವೇಳೆಗೆ ಭಾರತವು 10.8 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದುವ ನಿರೀಕ್ಷೆ ಇದೆ. ಇದು ಚೀನಾದ 10.3 ಕೋಟಿ ಶ್ರೀಮಂತ ಗ್ರಾಹಕರನ್ನು ಮೀರಿಸುತ್ತದೆ. ವರದಿಯು ಶ್ರೀಮಂತ ಗ್ರಾಹಕರನ್ನು ದಿನಕ್ಕೆ $90ಗಿಂತ ಹೆಚ್ಚು ಖರ್ಚು ಮಾಡುವ ಜನರು ಎಂದು ವ್ಯಾಖ್ಯಾನಿಸುತ್ತದೆ. 2026ರಲ್ಲಿ ಭಾರತ ಸುಮಾರು 2.6 ಕೋಟಿ ಶ್ರೀಮಂತ ಗ್ರಾಹಕರನ್ನು ಹೊಂದಿರುತ್ತದೆ ಮತ್ತು ಮುಂದಿನ ದಶಕದಲ್ಲಿ 8.2 ಕೋಟಿ ಶ್ರೀಮಂತ ಗ್ರಾಹಕರು ಹೊಂದುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತೀಯ ರೈಲ್ವೆಯು ತನ್ನ ಜಾಲದಾದ್ಯಂತ ವಿಶೇಷ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭಿಸಿದೆ. ಕುಡಿಯುವ ನೀರಿನ ಟ್ಯಾಂಕ್ಗಳು ಮತ್ತು ನೀರು ಶುದ್ಧೀಕರಣ ಘಟಕಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಸೋಂಕುರಹಿತಗೊಳಿಸುವುದರ ಮೇಲೆ ಈ ಅಭಿಯಾನ

0: ಕೇಂದ್ರೀಕರಿಸುತ್ತದೆ. ಇದರಿಂದಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಶುದ್ಧ ಕುಡಿಯುವ ನೀರಿನ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಈ ಅಭಿಯಾನದ ಸಮಯದಲ್ಲಿ ವಲಯ ರೈಲ್ವೆಗಳ ನೀರಿನ ಮೂಲಗಳು, ಸಂಸ್ಕರಣಾ ಮತ್ತು ಶೋಧನಾ ಘಟಕಗಳು, ಓವರ್ಹೆಡ್ ಟ್ಯಾಂಕ್ಗಳು, ಟಿವಿಸಿ ಟ್ಯಾಂಕ್ಗಳು, ನೀರಿನ ಬೂತ್ಗಳು, ನಲ್ಲಿಗಳು ಮತ್ತು ನೀರು ವಿತರಣಾ ಕೇಂದ್ರಗಳ ಸಮಗ್ರ ಪರಿಶೀಲನೆ ಕೈಗೊಳ್ಳಲಾಗುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಬಿಹಾರದಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಇದರಿಂದಾಗಿ ಪಾಟ್ನಾ, ವೈಶಾಲಿ, ಭೋಜ್ಪುರ, ಬಕ್ಸಾರ್, ಬಾಗಲ್ಪುರ್, ಮುಂಗೇರ್, ಸಮಸ್ತಿಪುರ್ ಮತ್ತು ಬೇಗುಸರಾಯ್ ಜಿಲ್ಲೆಗಳ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದಿರುವ ಬೆಳೆಗಳು ಹಾನಿಯಾಗಿವೆ. ಕೇಂದ್ರ ಜಲ ಆಯೋಗದ ಪ್ರಕಾರ ಪಾಟ್ನಾದ ಎಲ್ಲಾ ಪ್ರಮುಖ ಘಾಟ್ಗಳಲ್ಲಿ ನದಿಯ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಪ್ರವಾಹ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ಫರಕ್ಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆಯುವಂತೆ ಬಿಹಾರ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಒತ್ತಾಯಿಸಿದೆ. ಭಾರತದ 19 ವರ್ಷದ ಗ್ರ್ಯಾಂಡ್ಮಾಸ್ಟರ್ ಪ್ರಾಣೇಶಿಯಂ ಹಂಗೇರಿಯ ನಾಗೈ ಕನಿತ್ಸಾದಲ್ಲಿ ನಡೆದ ಪ್ರತಿಷ್ಠಿತ ಕನಿತ್ಸಾ ಓಪನ್ ಚೆಸ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಎ ಗುಂಪಿನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಪಂದ್ಯಾವಳಿಯ 9ನೇ ಮತ್ತು ಅಂತಿಮ ಸುತ್ತಿನಲ್ಲಿ ಪ್ರಾಣೇಶ್ ಜರ್ಮನಿಯ ವಾಡಿಮ್ ಪೆಟ್ರೋವ್ಸ್ಕಿ ಅವರನ್ನು ಸೋಲಿಸಿದರು. ಕೊಲಂಬೋದ ಸಿನ್ಹಳಿಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ 2ನೇ ದಿನದಾಟ ಮುಂದುವರಿಸುತ್ತಿರುವ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗಳಿಗೆ 446 ರನ್ ಮಾಡಿ ಆಡುತ್ತಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಭಾರತೀಯ ಪ್ರಜೆಯ ಅಕಾಲಿಕ ಮರಣಕ್ಕೆ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತೀವ್ರ ದುಃಖ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದೆ. ಮೃತರ ಕುಟುಂಬದೊಂದಿಗೆ ರಾಯಭಾರ ಕಚೇರಿ ಸಂಪರ್ಕದಲ್ಲಿದ್ದು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರಪ್ರದೇಶದಲ್ಲಿ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜ ಬಿಡುಗಡೆ ಮಾಡಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಜಪಾನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ವಿಸ್ತರಿಸುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ರಷ್ಯಾ ಉಪಪ್ರಧಾನಿ ಅವರೊಂದಿಗೆ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ವಿಧಾನಸಭೆ ಮುತ್ತಿಗೆಗೆ ಯತ್ನ. ಹಾಗೂ ಭಾರತದ ಗ್ರ್ಯಾಂಡ್ಮಾಸ್ಟರ್ ಪ್ರಾಣೇಶ್ಗೆ ಒಲಿದ ಕನಿತ್ಸಾ ಓಪನ್ ಚೆಸ್ ಚಾಂಪಿಯನ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಪಕ್ಕಾ ಚುಕ್ಕಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ನಾರಾಯಣ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹೇಮಂತ್ ಹಾಗೂ ಪಲ್ಲವಿ ಅವರ ಕಂಠದಲ್ಲಿ ನನಗೆ ನೀನು ನಿನಗೆ ನಾನು ಈ ಚಿತ್ರದ ಹಾಡು. ಗೀತೆಯನ್ನು ಬರೆದಿದ್ದಾರೆ ನಾಗರಾಜ್ ರಾವ್, ಸಂಗೀತ ಪ್ರವೀಣ್ ಡಿ ರಾವ್.

0: ಚಿತ್ರಗೀತೆಗಳನ್ನ ಕೇಳಿದ್ರಿ.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ.
2: ಅಂದಿಗೂ ಇಂದಿಗೂ ಎಂದೆಂದಿಗೂ
3: ಮಾಹಿತಿಗೆ ಮಿತಿ ಇಲ್ಲ,
2: ಮನರಂಜನೆಗೆ ಕೊನೆಯಿಲ್ಲ.
4: ನೆನಪೆ ನಿತ್ಯ ಮಲ್ಲಿಗೆ,
2: ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.

ರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಭರತ, ನಳ, ನಹುಷ ಯಾರೂ ಕೂಡ ಇವನಷ್ಟು ಚೆನ್ನಾಗಿ ಯೋಗ್ಯವಾಗಿ ಅಶ್ವಮೇಧ ಯಾಗವನ್ನು ಮಾಡಿರಲಿಲ್ಲ. ಈ ಧರ್ಮರಾಜ ಅವರಿಗಿಂತ ಮಿಗಿಲಾಗಿ ಒಳ್ಳೆಯ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ಯಜ್ಞವನ್ನು ಮಾಡ್ತಾನೆ ಎನ್ನುವಂಥದ್ದು ಇಂದಿನ ಕಥಾಭಾಗ.

ಜಯ ಮಹಾರಾಜ. ಕೃಷ್ಣ ಮುಂದೆ ಬರ್ತಾ ಇದ್ದಾನೆ ನಾಗಪುರಕ್ಕೆ, ಹಸ್ತಿನಾವತಿಗೆ ಬರ್ತಾ ಇದ್ದಾನೆ. ಅಲ್ಲಿ ಬರ್ತಾ ಇರತಕ್ಕಂತಹ ಎಲ್ಲ ರಾಜ ಮಹಾರಾಜರು ಅವರ ಸೈನಿಕರು ಎಲ್ಲರನ್ನೂ ಕೂಡ ಹಸ್ತಿನಾಪುರದಿಂದ ಒಂದು ಯೋಜನೆ ದೂರದಲ್ಲಿ ನಿಲ್ಲಿಸಿಬಿಟ್ಟು ಬೇರೆ ಬೇರೆಯಾಗಿರ್ತಕ್ಕಂತಹ ಪಡೆಗಳನ್ನು ಮಾಡಿಬಿಟ್ಟು ಸಾಲಾಗಿ ನಿಲ್ಲಿಸಿದ್ದಾನೆ. ನಾನು ಈಗ ಹೋಗಿ ಧರ್ಮರಾಜನನ್ನು ಕಾಣ್ತೇನೆ ಅಂತ ಹೇಳಿ ಲವಲವಿಕೆಯಿಂದ ಬರ್ತಾ ಇದ್ದಾನಂತೆ ಕೃಷ್ಣ. ಜೊತೆಗೆ ಆ ರಾಜ ಮಹಾರಾಜರುಗಳಿಗೆ ಎಲ್ಲರಿಗೂ ಕೂಡ ಅಲಂಕಾರವನ್ನು ಮಾಡಿಕೊಳ್ಳಿ, ಒಳ್ಳೆಯ ಗಂಧವನ್ನು ಪೂಸ್ಕೊಳ್ಳಿ, ವಿಭವದಿಂದ ಬಂದುಬಿಟ್ಟು ಆ ಧರ್ಮರಾಜನನ್ನು ನೀವು ಕಾಣಬೇಕು, ಆಭರಣಗಳನ್ನು ತೊಟ್ಟುಕೊಳ್ಳಿ ಅಂತ ಹೇಳಿ ಕೃಷ್ಣ ಮುಂದೆ ಮುಂದಕ್ಕೆ ಬಂದಿದ್ದಾನೆ, ಹಸ್ತಿನಾಪುರವನ್ನು ಹೊಕ್ಕಿದ್ದಾನೆ.

ಗಂಗಾ ನದಿಯ ತೀರದಲ್ಲಿ ವಿಸ್ತಾರವಾಗಿರ್ತಕ್ಕಂತಹ ಮಣಿ ಖಚಿತವಾದಂತಹ ಯಾಗ ಮಂಟಪವನ್ನು ರಚಿಸಿದ್ದಾನೆ ಧರ್ಮರಾಜ. ಅವನು ಸುತ್ತಲೂ ಕೂಡ ಕುಳಿತಿರ್ತಕ್ಕಂತಹ ಋಷಿ ಮುನಿಗಳ ಗಡನದಲ್ಲಿ ಗುಂಪಿನಲ್ಲಿ ಕುಳಿತು ಬಿಟ್ಟು ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ದೇಹವನ್ನು ಒಂದು ವರ್ಷದಿಂದಲೂ ಕೂಡ ದಂಡಿಸಿದ್ದಾನೆ. ನೆಲದ ಮೇಲೆ ಕುಳಿತು ನೆಲದ ಮೇಲೆ ಮಲಗುವುದು ಎಲ್ಲವನ್ನೂ ಮಾಡಿ ಯಾವ ಸಿಂಹಾಸನ ಆಗಲಿ ಅಥವಾ ಸುಪ್ಪತ್ತಿಗೆ ಆಗಲಿ ಯಾವುದನ್ನು ಕೂಡ ಉಪಯೋಗಿಸದೆ ತಾನು ಯೋಗದಿಂದ ಅಲ್ಲಿ ಕಾಲವನ್ನು ಕಳೆದಿದ್ದಾನೆ ಒಂದು ವರ್ಷ. ಜೊತೆಗೆ ಅಲ್ಲಿ ಸಾಧ್ವಿಯರು ಅಂದರೆ ಆ ಋಷಿಮುನಿಗಳ ಹೆಂಡತಿಯರು ಮಡದಿಯರು ಅವರೆಲ್ಲರ ಮಧ್ಯದಲ್ಲಿ ದ್ರೌಪದಾ ದೇವಿ ಕುಳಿತಿದ್ದಾಳೆ. ಅಂತಹ ಯಾಗ ಮಂಟಪಕ್ಕೆ ಕೃಷ್ಣ ಬಂದಿದ್ದಾನೆ. ಸಭೆ ನೋಡ್ತಾ ಇದೆ. ಕೃಷ್ಣನನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ.

ಕೊಂಡಿದ್ದಾನಂತೆ. ವಿದುರ, ಧೃತರಾಷ್ಟ್ರ, ನಕುಲ, ಸಹದೇವ ಎಲ್ಲರನ್ನು ಕೂಡ ಒಪ್ಪಿಕೊಂಡು ಬಿಟ್ಟು ಅವರನ್ನು ಮಾತನಾಡಿಸಿದ್ದಾನೆ. ಯಶೋದೆ ಕುಂತಿ ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಜೊತೆಗೆ ಗಾಂಧಾರಿಯ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ. ದ್ರೌಪದಿ, ಸುಭದ್ರೆಯರು ಬಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದ್ದಾರಂತೆ. ಆಗ ಅವರನ್ನು ಮೇಲಕ್ಕೆ ಎತ್ತಿಬಿಟ್ಟು ಸಮಸ್ತ ಮುನಿಗಳು ಕೂಡ ಇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜನಿಗೆ ಕೃಷ್ಣ ನಗನಕಿತ ಮಾತನ್ನು ಹೇಳ್ತಾ ಇದ್ದಾನೆ.

ಧರ್ಮರಾಜ, ನಿನ್ನ ಯಜ್ಞಾಶ್ವ ವರ್ಷಕಾಲದಲ್ಲಿ ಭೂಮಿಯ ಎಲ್ಲ ಕಡೆ ತಿರುಗಿ ಬಂದಿದೆ. ಅರ್ಜುನನ ಪ್ರತಾಪ ಅಂಥದ್ದು, ಎಲ್ಲರನ್ನೂ ಕೂಡ ಗೆದ್ದು ಬಂದಿದ್ದಾನೆ. ಭೂಮಿಯ ಎಲ್ಲ ದೊರೆಗಳು ಕೂಡ ಇವನ ಜೊತೆಯಲ್ಲಿ, ಪಾರ್ಥನ ಜೊತೆಯಲ್ಲಿ ಬಂದಿದ್ದಾರೆ. ಭೂಮಿಯ ಮೇರೆ ಈ ಅರ್ಜುನನ ಪ್ರತಾಪಕ್ಕೆ ಸಾಕಾಗಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಜೊತೆಗೆ ಸಕಲ ಐಶ್ವರ್ಯವನ್ನು ಕೂಡ ತಂದಿದ್ದಾನೆ. ಇದು ಮೇರು ಪರ್ವತದಷ್ಟು ಎತ್ತರವಾಗಿ ಬೆಳೆದಿದೆ. ಅಷ್ಟು ಸಂಪತ್ತನ್ನು ಸಂಪಾದಿಸಿಕೊಂಡು ಬಂದಿದ್ದಾನೆ. ಯಜ್ಞಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ತಂದಿದ್ದಾನೆ, ಎಲ್ಲ ಸಂಪತ್ತನ್ನು ಕೂಡ ತಂದಿದ್ದಾನೆ. ಜೊತೆಗೆ ಭಗದಾಲಭ್ಯರಂತಹ ಆ ಋಷಿಮುನಿಗಳನ್ನು ಕರೆದುಕೊಂಡು ಬಂದಿದ್ದಾನೆ. ಇನ್ನು ಯಜ್ಞ ಯಶಸ್ವಿಯಾಗಿ ನಡೆಯುತ್ತೆ, ನೀನು ಯೋಚನೆಯನ್ನು ಮಾಡಬೇಡ, ಯಜ್ಞಕ್ಕೆ ಸಿದ್ಧನಾಗುವಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ.

ಕೃಷ್ಣನ ಮಾತನ್ನ ಕೇಳಿಬಿಟ್ಟು ಧರ್ಮರಾಜನಿಗೆ ತುಂಬಾ ಸಂತೋಷವಾಗ್ತಾ ಇದೆ. ಸಂತೋಷದಿಂದ ಹೇಳ್ತಾ ಇದ್ದಾನೆ, ದೇವ ನಿಮ್ಮ ಕರುಣೆಯ ಒಂದು ಮೋಡ ಅನ್ನತಕ್ಕಂತಹದ್ದು ಮಳೆ ಸುರಿಸಿದರೆ ಅರ್ಜುನನ ಪ್ರತಾಪ ಅನ್ನತಕ್ಕಂತಹ ಬೆಳೆ ಬೆಳೆಯದೇ ಇರುತ್ತೆ. ಖಂಡಿತವಾಗಿ ಅವನ ಪ್ರತಾಪ ಹೆಚ್ಚಾಗುತ್ತೆ. ಆ ಪ್ರತಾಪದಿಂದ ಎಲ್ಲವನ್ನೂ ಕೂಡ ಗೆದ್ದಿದ್ದಾನೆ. ನಿನ್ನ ರೋಮ ರೋಮದಲ್ಲೂ ಕೂಡ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನೀನು ತುಂಬಿಕೊಂಡಿದ್ದೀಯ. ಅಂತಹ ಮಹಾಮಹಿಮ ನೀನು, ಅಂತಹ ದೇವೆಯಲ್ಲಿ ಇಲ್ಲಿ ಮನುಷ್ಯ ರೂಪದಲ್ಲಿ ಬಂದು ಅರ್ಜುನನ ರಥದ ಸಾರಥಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀಯಲ್ಲ, ಆ ಮನುಷ್ಯತ್ವ ಎಲ್ಲಿ ಅಂತ ಹೇಳಿ ಅವನನ್ನು ಹೊಗಳ್ತಾ ಇದ್ದಾನೆ. ಜೊತೆಗೆ ನೀನು ನಮ್ಮನ್ನು ಬೆಳೆಸ್ತಾ ಇದ್ದೀಯ, ಎಲ್ಲ ಭಕ್ತರನ್ನ ನೀನು ಜೀವ ಅಂತ ಹೇಳಿ ಅನ್ಕೊಂಡಿದ್ದೀಯ ಅಂತ ಹೇಳಿ ಆ ಕೃಷ್ಣನನ್ನು ಧರ್ಮರಾಜ ಹೊಗಳ್ತಾ ಇದ್ದಾರೆ.

ಅಂತ ಹೇಳಿ ಹೇಳ್ತಾ ಇದೀಯ. ಈ ಹೊರಗಿನ ಮಾತುಗಳು ಯಾತಕ್ಕೆ ಬೇಕು? ನೀನು ಮಮ ಪ್ರಾಣಾಹಿ ಪಾಂಡವಾಹ ಅಂತೇಳಿ ಹೇಳ್ಕೊಂಡಿದೀಯ, ಇನ್ನು ಮಾತು ಸಾಕು. ಈಗ ನನಗೆ ಯಾವ ಯಾವ ರಾಜರನ್ನ ಹೇಗೆ ಗೆದ್ರಿ, ಯಾರ ಮೇಲೆ ಹೇಗೆ ಯುದ್ಧ ಆಯಿತು ಅಂಥೇಳಿ ಅನ್ನುವಂತಹ ವಿಸ್ತಾರವಾದಂತಹ ಕಥೆಯನ್ನು ಹೇಳು, ಈ ಭೂಮಂಡಲವನ್ನು ಗೆದ್ದು ಬಂದಿರತಕ್ಕಂತಹ ಕಥೆಯನ್ನು ಹೇಳು ಅಂಥೇಳಿ ಧರ್ಮರಾಜ ಹೇಳಿದಾಗ ಕೃಷ್ಣ ಹೇಳೋದಕ್ಕೆ ಆರಂಭ ಮಾಡ್ದ, ಯಜ್ಞಾಶ್ವ ಹಸ್ತಿನಾಪುರವನ್ನು ಬಿಟ್ಟು ಇಲ್ಲಿಯವರೆಗೆ ಒಂದು ವರ್ಷ ಕಾಲ ಎಲ್ಲೆಲ್ಲಿ ಹೋಗಿತ್ತು, ಯಾವ ದೇಶಕ್ಕೆ ಹೋಗಿತ್ತು, ಯಾವ ಮಹಾರಾಜರು ತಾವಾಗಿಯೇ ಕಪ್ಪಕಾಣಿಕೆಯನ್ನು ತಂದುಕೊಟ್ರು, ಯಾವ ಮಹಾರಾಜರ ಮೇಲೆ ಯುದ್ಧವನ್ನು ಮಾಡಬೇಕಾಯಿತು ಅನ್ನುವಂತಹ ಕಥೆಯನ್ನು ವಿಸ್ತಾರವಾಗಿ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ.

ಧರ್ಮರಾಜ, ಯಜ್ಞಾಶ್ವ ಚೈತ್ರ ಮಾಸದಲ್ಲಿ ಹಸ್ತಿನಾವತಿಯನ್ನು ಬಿಟ್ಟು ಎಲ್ಲ ಜೈತ್ರ ಯಾತ್ರೆಯನ್ನು ಹೊರಟು ಮಾಹಿಷ್ಮತಿಯ ರಾಜನಾದ ನೀಲಧ್ವಜ ಅಗ್ನಿಯ ಬಲದಿಂದ ಕುದುರೆಯನ್ನು ಕಟ್ಟಿಹಾಕದ. ಅವನನ್ನು ಗೆದ್ದು ಬಿಟ್ಟು ಕುದುರೆಯನ್ನು ಬಿಡಿಸ್ಕೊಂಡ್ವಿ. ಅವನನ್ನು ಜಯಿಸಿದ್ದರಿಂದ ಗಂಗಾದೇವಿಯ ಶಾಪ ಬಂತು ಅರ್ಜುನನಿಗೆ. ಕುದುರೆ ಅಲ್ಲಿಂದ ಮುಂದುವರೆದು ಬಿಟ್ಟು ವಿಂಧ್ಯಾಚಲವನ್ನು ಪ್ರವೇಶ ಮಾಡ್ತು ಅಂತ ಹೇಳಿ ಕಥೆಯನ್ನು ಹೇಳ್ತಾ ಇದ್ದಾನೆ.

ಧರ್ಮರಾಜ, ಆ ವಿಂಧ್ಯಾಚಲ ಅನ್ನತಕ್ಕಂತಹ ಪರ್ವತದಲ್ಲಿ ಅನೇಕ ವನಗಳು, ಆ ವನಗಳಲ್ಲಿ ಕಾಡಿನಲ್ಲಿ ಇರತಕ್ಕಂತಹ ಹಣ್ಣು ಹಂಪಲುಗಳು, ಝರಿ ನದಿ ಹರಿತಾ ಇರತಕ್ಕಂತಹ ಒಳ್ಳೆಯ ನೀರಿನ ತೊರೆಗಳು, ಸುಗಂಧವಾಗಿರ್ತಕ್ಕಂತಹ ಹೂವು, ತಂಪಾದ ಗಾಳಿ, ಇದೆಲ್ಲವೂ ಕೂಡ ಆ ಎಲ್ಲ ಸೈನಿಕರನ್ನು ಕೂಡ ನಮ್ಮನ್ನು ಸಂತೋಷಪಡಿಸ್ತು. ಅಲ್ಲಿ ಕುದುರೆಯ ಕಾಲು ಒಂದು ಕಲ್ಲಿನಲ್ಲಿ ಸಿಗಾಕೊಂಡ್ಬಿಡ್ತು. ಆಗ ಆ ಚಂಡಿಗೆ ಬಂದಂತಹ ಶಾಪ ಏನಿದೆ ಅದು ಪರಿಹಾರವಾಗಿ ಚಂಡಿ ಆ ಸ್ತ್ರೀ ರೂಪವನ್ನು ತಾಳಿಬಿಟ್ಟು ನಮಸ್ಕಾರವನ್ನು ಮಾಡಿ ಹೊರಟು ಹೋದ್ಲು. ಆದರೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಮುಂದಕ್ಕೆ ಹೋದ್ವಿ. ಆ ಹಂಸಧ್ವಜನ ಮಕ್ಕಳು, ಹಂಸಧ್ವಜ ಕುದುರೆಗಳನ್ನು ಕಟ್ಟಿ ಹಾಕಿದ್ರು. ಅರ್ಜುನ ಅವರೆಲ್ಲರನ್ನೂ ಕೂಡ ಯುದ್ಧದಲ್ಲಿ ಸೋಲಿಸಿಬಿಟ್ಟು ಅವರನ್ನು ಜಯಿಸಿದ್ದಾನೆ.

ತೆಗೆದುಕೊಂಡು ಅದನ್ನು ಹಸ್ತಿನಾಪುರಕ್ಕೆ ಕಳಿಸಿದ್ವಿ. ಭೀಕರವಾಗಿರ್ತಕ್ಕಂತಹ ಭೀಷಣವಾಗಿರ್ತಕ್ಕಂತಹ ದೈತ್ಯೊಬ್ಬ ರಾಕ್ಷಸ ಅವನನ್ನು ಕೂಡ ಸಂಹರಿಸಿಬಿಟ್ಟು ವರ್ಷ ಋತುವಿನಲ್ಲಿ ಮಳೆಗಾಲ ಆರಂಭವಾಯಿತು. ಬಬ್ರುವಾಹನ ಅವನ ಪಟ್ಟಣಕ್ಕೆ ನಾವು ಬಂದ್ವಿ.

ಧರ್ಮರಾಜ, ಅಷ್ಟು ಹೊತ್ತಿಗಾಗಲೇ ಚಳಿಗಾಲ ಆರಂಭವಾಗಿದೆ. ಪಾರ್ವತಿಯ ತಪೋವನವನ್ನ ನಮ್ಮ ಸೈನಿಕರು ನಾವೆಲ್ಲರೂ ಕೂಡ ಆ ತಪೋವನಕ್ಕೆ ಹೋದ್ವಿ. ಅಲ್ಲಿರ್ತಕ್ಕಂತಹ ರಾಜರನ್ನ, ಅಲ್ಲಿಯ ವಿಘ್ನಗಳನ್ನು ಕಳೆದುಬಿಟ್ಟು ಶ್ರೀರಾಜ್ಯವಾಗಿರ್ತಕ್ಕಂತಹ ಪ್ರಮಿಳೆಯ ರಾಜ್ಯಕ್ಕೆ ಹೋದ್ವಿ. ಅಲ್ಲಿ ಪ್ರಮಿಳೆಯನ್ನು ಒಪ್ಪಿಸಿಬಿಟ್ಟು ಅವಳಿಂದ ಕಪ್ಪ ಕಾಣಿ

0: அரச கேள் கௌதுகவனு.
1: தர்மராஜா, யக்ஞாஸ்வா மணிபுரக்கு பந்தோ. ಮಣಿಪುರದಲ್ಲಿ ಬಬ್ರುವಾಹನ ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ, ಯುದ್ಧವನ್ನು ಮಾಡ್ದ. ಅಲ್ಲಿ ಅರ್ಜುನ ತನ್ನ ಮಗನಾಗಿರ್ತಕ್ಕಂತಹ ಬಬ್ರುವಾಹನನಿಂದ ಹತನಾಗ್ತಾನೆ. ಇದು ಗಂಗೆಯ ಶಾಪ. ನನ್ನ ಮಗನನ್ನು ಕೊಂದಿರ್ತಕ್ಕಂತಹ ನಿನಗೆ, ಭೀಷ್ಮರನ್ನು ಕೊಂದಿರ್ತಕ್ಕಂತಹ ನಿನಗೆ, ನಿನ್ನ ಮಗನಿಂದಲೇ ಸಾವು ಬರಲಿ ಅಂತ ಹೇಳಿ ಗಂಗೆ ಶಾಪವನ್ನು ಕೊಟ್ಟಿದ್ದಾಳೆ. ಆದ್ದರಿಂದ ಅವನು ಸಾವನ್ನು ತನ್ನ ಮಗನಿಂದಲೇ ಹತನಾದ. ಆಗ ಉಲೂಚಿ ಎನ್ನತಕ್ಕಂತಹ ಹೆಂಗಸು, ಪಾರ್ಥನ ಹೆಂಡತಿ, ಅವಳು ಮಣಿಯಿಂದ ತಂದುಬಿಟ್ಟು ಅವನನ್ನು ಬದುಕಿಸಿದ್ಲು ಅಂಥೇಳಿ ಕಥೆಯನ್ನು ಹೇಳ್ತಾ ಇದ್ದಾನೆ. ಹೀಗೆ ಮುಂದೆ ತಾಮ್ರಧ್ವಜನ ಪಟ್ಟಣಕ್ಕೆ ಹೋದ್ವಿ, ಕುದುರೆಗಳನ್ನು ಕಟ್ಟಿದ್ರು, ನಮ್ಮೆಲ್ಲರನ್ನು ಕೂಡ ಅವರು ಗೆದ್ದು ಬಿಟ್ಟರು. ಅವನು ಅವನ ತಂದೆ ಮಹಾಗುಣಶಾಲಿಯಾಗಿದ್ದ ಮಯೂರಧ್ವಜ ಅವನು ಕುದುರೆಯ ಜೊತೆಗೆ ಅಶ್ವಮೇಧದ ಕುದುರೆಯನ್ನು ಕೊಟ್ಟುಬಿಟ್ಟು ತನ್ನ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿಬಿಟ್ಟು ಯಜ್ಞಕ್ಕೋಸ್ಕರ ನಮ್ಮೊಡನೆ ಅವನೂ ಕೂಡ ಬಂದಿದ್ದಾನೆ.

ಮಯೂರ ಧ್ವಜನನ್ನ ಗೆದ್ದುಬಿಟ್ಟು ಅವನು ಸೈನಿಕ ಸಮೇತನಾಗಿ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಈ ನಮ್ಮ ನಗರದ ಹೊರಭಾಗದಲ್ಲಿ ಅವರು ಬೀಡು ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಜೊತೆಗೆ ಬಂದಿದ್ದಾರೆ. ನಂತರ ವೀರವರ್ಮ ಅನ್ನತಕ್ಕಂಥ ಅವನು ಕುದುರೆಯನ್ನು ಕಟ್ಟದ, ಅವನಿಂದ ಆ ಕುದುರೆಯನ್ನು ಬಿಡಿಸ್ಕೊಂಡ್ಬಿಟ್ಟು ಚಂದ್ರಹಾಸನ ನಗರಕ್ಕೆ ಹೋದ್ವಿ. ಅಲ್ಲಿ ವಿಷ್ಣು ಭಕ್ತನಾಗಿರ್ತಕ್ಕಂತಹ ಆ ಚಂದ್ರಹಾಸನ ಕಥೆಯನ್ನು ವಿಸ್ತಾರವಾಗಿ ಆ ನಾರದರಿಂದ ತಿಳಿದುಬಿಟ್ಟು ತುಂಬ ಸಂತೋಷವಾಯಿತು. ಅವನ ಪಟ್ಟಣದಲ್ಲಿ ನಾವು 5 ದಿವಸಗಳ ಕಾಲ ಅಲ್ಲಿ ಇದ್ವಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ.

ಚಂದ್ರ ಆತನಿಂದ ಆತಿಥ್ಯವನ್ನ ಸ್ವೀಕರಿಸಿಬಿಟ್ಟು 5 ದಿವಸಗಳ ಕಾಲ ಅವನಲ್ಲಿ ಇದ್ದುಬಿಟ್ಟು ನಾವು ಹೊರಟ್ವಿ. ಅಲ್ಲಿಗೆ ಶಿಶಿರ ಋತು ಆರಂಭವಾಗಿತ್ತು. ಚಂದ್ರಹಾಸನ ಮೊಣದೆ ಬಂದಿದ್ದಾನೆ. ಮುಂದೆ ಆ ಬಗದಾಲಭ್ಯರು ಸಮುದ್ರದ ಮಧ್ಯದಲ್ಲಿರ್ತಕ್ಕಂತಹ ದ್ವೀಪದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಅಲ್ಲಿಗೆ ಹೋಗ್ಬಿಟ್ಟು ಅವರನ್ನು ಕೂಡ ಯಜ್ಞಕ್ಕೆ ನೀವು ಬರಬೇಕು, ಯಜ್ಞವನ್ನು ನಡೆಸ್ಕೊಡ್ಬೇಕು.

ಅಂತ ಹೇಳಿ ಪ್ರಾರ್ಥಿಸ್ಕೊಂಡ್ವಿ. ಬಗದಾಲಭ್ಯರು ಕೂಡ ನಮ್ಮೊಡನೆ ಬಂದಿದ್ದಾರೆ. ಅಲ್ಲಿಂದ ಮುಂದೆ ಸಿಂಧೂ ದೇಶಕ್ಕೆ ಹೋದ್ವಿ. ಅಲ್ಲಿ ನಮ್ಮ ತಂಗಿಯಾಗಿರ್ತಕ್ಕಂತಹ ದುಶ್ಯಳೆ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ಲು. ಅವಳನ್ನು ಕೂಡ ಕರೆದುಕೊಂಡು ಎಲ್ಲ ಕಪಕಾಣಿಕೆಗಳನ್ನು ತೆಗೆದುಕೊಂಡ್ಬಿಟ್ಟು ಬಂದಿದ್ದೇವೆ. ಧರ್ಮರಾಜ, ನೀನು ಹೇಳಿದಂತೆ ನಮ್ಮ ಸೈನ್ಯದಲ್ಲಿ ಸ್ವಲ್ಪವೂ ಕೂಡ ಮುಕ್ಕಾಗಲಿಲ್ಲ. ನಾವು ಜೊತೆಯಲ್ಲಿ ಕರೆದುಕೊಂಡು ಹೋಗಿರ್ತಕ್ಕಂತಹ ಹೋದಂತಹ ವೀರರೆಲ್ಲರೂ ಕೂಡ ಹಿಂದಿರುಗಿದ್ದಾರೆ, ಸುಖವಾಗಿ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಜೊತೆಗೆ ಅಗಣಿತವಾಗಿರ್ತಕ್ಕಂತಹ ಒಂದು ಸಂಪತ್ತನ್ನು ಕೂಡ ನಾವು ತಂದಿದ್ದೇವೆ.

ಭೂಮಿಯ ಮೇಲೆ ಯಾಗದ ಕುದುರೆ ತಿರುಗಿ ತಿರುಗಿ ಅನೇಕ ರಾಜರು ಕೂಡ ಬಂದಿದ್ದಾರೆ, ಜೊತೆಗೆ ಅವರನ್ನು ಗೆದ್ವಿ ಎನ್ನುವಂತಹ ಎಲ್ಲ ವೃತ್ತಾಂತವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ಭೀಮನನ್ನು ಕರೆದುಕೊಂಡ್ಬಿಟ್ಟು ತನ್ನ ಅರಮನೆಗೆ ಬಂದಿದ್ದಾನೆ. ಅಲ್ಲಿ ಸತ್ಯಭಾಮಾದೇವಿ ಮೊದಲಾದ ಎಲ್ಲ ರಾಣಿವಾಸದವರು ತುಂಬ ಸಂತೋಷದಿಂದ ಕೃಷ್ಣನನ್ನು ಕಾಣ್ತೇವೆ ಇವತ್ತು, ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಪ್ರೇಮದಿಂದ ನಗುತ್ತಾ ಆರತಿಯನ್ನು ಬೆಳಗ್ತಾ ಇದ್ದಾರೆ, ಕೃಷ್ಣನನ್ನು ಸ್ವಾಗತಿಸ್ತಾ ಇದ್ದಾರೆ.

ಕೃಷ್ಣ ಪತ್ನಿಯರ ನಡುವೆ ಕುಳಿತುಕೊಂಡಿದ್ದಾನೆ. ಸತ್ಯಭಾಮಾದೇವಿ ಹೇಳ್ತಾ ಇದ್ದಾಳೆ, ಕೃಷ್ಣ ಆ ಕುಬ್ಜೆ ನಿನಗೆ ಗಂಧವನ್ನು ತಂದುಕೊಡ್ತಾ ಇದ್ದಂತಹ ಕುಬ್ಜೆಯನ್ನ ಸುಂದರಿಯನ್ನಾಗಿ ಮಾಡಿ ಮದುವೆ ಮಾಡಿಕೊಂಡಿಯಲ್ಲ, ಹಾಗಲ್ಲ, ಈಗ ಬಂದಿರತಕ್ಕಂತಹ ಆ ಪ್ರಮಿಳೆ ನಮ್ಮ ಸೋದರಿ ಆಗಬೇಕು. ಯಾಕೆ ಅಂತ ಹೇಳಿದರೆ ಅರ್ಜುನ ಅವಳನ್ನು ಮದುವೆಯಾಗಿದ್ದಾನೆ, ನೀನು ಅವಳ ಕಡೆ ಗಮನವನ್ನು ಹರಿಸಬಾರ್ದು, ಅವಳು ನಿನಗೆ ತಂಗಿ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದಾಳಂತೆ. ಆಗ ಕೃಷ್ಣ ಭೀಮನ ಮುಖವನ್ನು ನೋಡಿ ಹೇಳ್ತಾ ಇದ್ದಾನೆ,

ಕೃಷ್ಣ ಭೀಮನ ಮುಖವನ್ನ ನೋಡ್ತಾ ಹೇಳ್ತಾ ಇದ್ದಾನೆ, ಭೀಮ ಕಟಕಿಯನ್ನ ಹೇಳ್ತಾ ಇದ್ದಾಳೆ, ನನಗೆ ಅಪಹಾಸ್ಯವನ್ನ ಮಾಡ್ತಾ ಇದ್ದಾಳೆ, ಎಲ್ಲಿ ಹೋದ್ರೆ ಅಲ್ಲಿ ಒಂದು ಮದುವೆಯನ್ನು ಮಾಡ್ಕೊಂಡ್ ಬರ್ತೀರಿ ಇಂದೇ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾಳೆ. ಭೀಮ ನನಗೆ ಮಕ್ಕಳಾಯಿತು, ಯೌವನ ಹೊರಟು ಹೋಯ್ತು, ಈಗ ಆ ರೀತಿ ನಾನು ನಡ್ಕೊಳ್ಳೋದಕ್ಕೆ ಸಾಧ್ಯವೇ ಅಂತ ಹೇಳಿ ಈ ಚುಚ್ಚು ಮಾತನ್ನ ನೋಡು ಈ ಸತ್ಯಭಾಮಿ ಹೇಳ್ತಕ್ಕಂಥದ್ದು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಆಗ ಸತ್ಯಭಾಮೆ, ನಿಜ ಈಗ ವಯಸ್ಸು ಹೋಯಿತು, ಸುಳ್ಳಲ್ಲ, ಆದರೂ ಕೂಡ ಈ ಪುರುಷರು ಯೌವನದಲ್ಲಿ ತಮಗೆ ಬೇಕಾದಂತಹ ರೀತಿಯಲ್ಲಿ ನಡೆದುಕೊಳ್ತಾರೆ, ಆದರೆ ಈ ಹಸ್ತಿನಾಪುರದಲ್ಲಿ ಹಾಗೆ ನಡೆದುಕೊಳ್ಳುವಂತಿಲ್ಲ. ಯಾಕೆ ಅಂತ ಹೇಳಿದರೆ ಅದು

ಧರ್ಮರಾಜನ ನಗರ, ಅಲ್ಲಿ ಎಲ್ಲರೂ ಕೂಡ ಸನ್ಮಾರ್ಗದಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ, ಅಯ್ಯೋ ಪಾಪವೇ ಅಂತ ಹೇಳಿ ಮತ್ತೆ ತಮಾಷೆಯಾಗಿ ಮಾತನ್ನ ಹೇಳ್ತಾ ಇದ್ದಾಳೆ ಆ ಸತ್ಯಭಾಮೆ. ಹೀಗೆ ಹೇಳ್ತಾ ಇರಬೇಕಾದ್ರೆ

0: ಹೀಗೆ ಕೃಷ್ಣ ತನ್ನ ಸತಿಯರ ಜೊತೆಯಲ್ಲಿ ಕುಳಿತು ಬಿಟ್ಟು ತಮಾಷೆಯಾಗಿ ಮಾತನಾಡ್ತಾ ಇದ್ದಾನೆ. ಪ್ರಾಣೇಶ್ವರಿಯಾಗಿರ್ತಕ್ಕಂತಹ ಸತ್ಯಭಾಮಾದೇವಿ ಹೇಳಿದಂತಹ ಮಾತನ್ನ ಕೇಳ್ತಾ ನಗು ನಗುತ್ತಾ ಸರಸೋಕ್ತಿಗಳಿಂದ ಮಾತನ್ನ ಆಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜರು ಮಹಾರಾಜರನ್ನು ಕೂಡ ಕೂಡಿಕೊಂಡು ಬಿಟ್ಟು ಪಾರ್ಥ ಧರ್ಮರಾಜನನ್ನ ಕಾಣೋದಕ್ಕೋಸ್ಕರ ನಗರದ ಸಮೀಪಕ್ಕೆ ಬಂದಿದ್ದಾನೆ. ವಿಷಯವನ್ನ ದಾರುಕ ಬಂದು ಹೇಳ್ತಾ ಇದ್ದಾನೆ, ಕೃಷ್ಣ ಪಾರ್ಥ ಬಂದಿದ್ದಾನೆ, ಎಲ್ಲ ರಾಜ ಮಹಾರಾಜರು ಕೂಡ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆ ದಾರುಕ ಹೇಳಿದಾಗ ಕೃಷ್ಣ ಅರಮನೆಯಿಂದ ಹೊರಟಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ಉಯಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷದ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂಬ ಸದಸ್ಯ ನಾರಾಯಣಸ್ವಾಮಿ ಮನವಿಗೆ ಸ್ಪಂದಿಸಿದ ಸಚಿವರು, ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡುವಂತೆ ಕೋರಿ ನಮೂನೆ 50 ಮತ್ತು 53 ಸಂಬಂಧಿಸಿದಂತೆ 2023 ಸ್ವೀಕೃತವಾದ ಅರ್ಜಿಯನ್ನು ಬಗರ್ ಹುಕುಂ ತಂತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಮೂನೆ 50, 53, 57 ಅಡಿಯಲ್ಲಿ ಸಲ್ಲಿಕೆಯಾದ 6,98,933 ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ್ದಾರೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಬರಗಾಲದಿಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ, ಆದರೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ದೂರಿದರು. ಪ್ರತಿಪಕ್ಷಗಳು ಸದನ ನಡೆಯಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು.

0: ಭಾರತದ ನಿಲುವು ಖಂಡಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಘೋಷಿಸಿದರು. ಸಚಿವರ ರಾಜೀನಾಮೆ ಪಡೆದ ಬಳಿಕ ಚರ್ಚೆ ನಡೆಸಲು ಸಿದ್ದ ಎಂದು ತಿಳಿಸಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮೇಲ್ಮನೆಯಲ್ಲಿ ಇಂದು ಪ್ರತಿಭಟನೆ ಮುಂದುವರಿಸಿದರು. ಕಲಾಪ ಆರಂಭವಾದ ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು. ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಈ ನಡುವೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 874 ವಸತಿ ಶಾಲಾ ಕಾಲೇಜುಗಳಲ್ಲಿನ 224,085 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಆಂಗ್ಲ ಮಾಧ್ಯಮದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಜಿಲ್ಲಾ ಹಂತದಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ವಿದ್ಯಾರ್ಹತೆ ಅನುಸಾರವಾಗಿ ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಕಾರುಗಳು, ಆಟೋರಿಕ್ಷಾಗಳು ಮತ್ತು ಮೆಟ್ರೋಗಳಲ್ಲಿ ಆಗಮಿಸಿ ವಿಧಾನಸೌಧದ 4 ಪ್ರವೇಶ ದ್ವಾರಗಳಲ್ಲಿ ಜಮಾಯಿಸಿದ್ದರು. ಈ ವೇಳೆ ಪೊಲೀಸರು ವ್ಯಾಪಕ ಭದ್ರತಾ ವ್ಯವಸ್ಥೆಗಳ ಮೂಲಕ ಪ್ರತಿಭಟನಾಕಾರರು ವಿಧಾನಸೌಧದ ಆವರಣಕ್ಕೆ ಪ್ರವೇಶಿಸದಂತೆ ತಡೆದರು. ಇನ್ನೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಇತರ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಘೋಷಣೆ ಕೂಗುವ ಮೂಲಕ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ವಿಪಕ್ಷ ನಾಯಕರ ಹಾಗೂ ಶಾಸಕರ ಹೇಳಿಕೆ ಹಾಗೂ ವಿಡಿಯೋಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡದೆ ವಾರ್ತಾ ಇಲಾಖೆ ತಾರತಮ್ಯ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತಂತೆ ಅಧಿಕಾರಿಗಳ ವಿರುದ್ದ ಹಕ್ಕುಚ್ಯುತಿ ಮಂಡಿಸುವುದಾಗಿ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಹಿಂದೆಂದೂ ಈ ರೀತಿ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಗಳಿಗೆ ಮಾತ್ರ ಹೆಚ್ಚಿನ ಪ್ರಚಾರ ದೊರೆಯುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ಕುರಿತಾದ 3 ದಿನಗಳ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಬುಡಕಟ್ಟು ಸಮುದಾಯವು ಪ್ರಾಚೀನ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ರಾಷ್ಟೀಯ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಬುಡಕಟ್ಟು ಜನಾಂಗದ ಗುರುತು ಮತ್ತು ಪರಂಪರೆ, ಇತಿಹಾಸ ಮತ್ತು ಭಾಷೆಗಳನ್ನು ಗೌರವಿಸುವುದು ರಾಷ್ಟೀಯ ಸಂಕಲ್ಪವಾಗಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
4: आजादी के 75वें अमृत महोत्सव के अवसर पर पूरे देश भर में जनजाति समाज के जो योद्धा थे, रणबांकुरे थे, राष्ट्र धर्म संस्कृति के लिए जिन्होंने प्राणोत्सर्ग किया था, जिन इस गौरवशाली इतिहास
0: ಭಾರತದ ಇತಿಹಾಸದುದ್ದಕ್ಕೂ ಬುಡಕಟ್ಟು ಸಮುದಾಯಗಳು ಮಹತ್ವದ ಕೊಡುಗೆ ನೀಡಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿಯೂ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣದಲ್ಲಿ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಅವರ ಕೊಡುಗೆ ಕುರಿತು ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಐಎಎಸ್

ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ. ಬೆಂಗಳೂರಿನ ಐಎಎಸ್ ಅಧಿಕಾರಿ ನಿವಾಸದಲ್ಲಿ ನಿನ್ನೆ ಸುಮಾರು 9 ಗಂಟೆಗಳ ಕಾಲ ಶೋಧ ನಡೆಸಿದ ಬಳಿಕ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳ ತನಿಖೆಯ ಭಾಗವಾಗಿ ಇಡಿ ಶೋಧ ನಡೆಸಿದೆ. ನೇಮಕಾತಿಗಾಗಿ ಅಭ್ಯರ್ಥಿಗಳಿಂದ 70 ಲಕ್ಷ ರೂಪಾಯಿಯಿಂದ 80 ಲಕ್ಷ ರೂಪಾಯಿಯವರೆಗೆ ಲಂಚ ಕೇಳಲಾಗಿತ್ತು ಎಂಬ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಇಂದು ಜ್ಞಾನೇಂದ್ರ ಕುಮಾರ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿ ಇಂದು ಪ್ರಕಟವಾಗಲಿದೆ. ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಶ್ರೀರೂಪ ಪ್ರಕಟಿಸಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 8,80,224 ಮತದಾರರು ಪಟ್ಟಿಯಲ್ಲಿದ್ದರು. ಮತಪಟ್ಟಿ ಪರಿಷ್ಕರಣೆಗೊಂಡ ಬಳಿಕ 7,91,949 ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಎಲ್ಲಾ ಮತಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 2026ನೇ ಸಾಲಿನ ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 13,93,163 ಮತದಾರರು ಕರಡು ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಯಶವಂತ ವಿ ಗುರ್ಕರ್ ಇಂದು ಬಿಡುಗಡೆ ಮಾಡಿದರು. ಒಟ್ಟು 8,28,037 ಮತದಾರರಲ್ಲಿ 4,04,863 ಪುರುಷ ಮತದಾರರು, 4,23,136 ಮಹಿಳಾ ಮತದಾರರು ಹಾಗೂ 38 ಮಂದಿ ಇತರೆ ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಪಡಿತರ ಚೀಟಿಯನ್ನು ಮಾತ್ರ ರದ್ದುಪಡಿಸಲಾಗಿದೆ, ವಿಧಾನಸಭೆಯಲ್ಲಿ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು. ವಿಧಾನಮಂಡಲದ ಕಾರ್ಯಕಲಾಪಗಳಲ್ಲಿ ವಾರ್ತಾ ಇಲಾಖೆ ತಾರತಮ್ಯ ಆರೋಪ, ವಿಧಾನಸಭಾಧ್ಯಕ್ಷರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮೈಸೂರಿನಲ್ಲಿ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ದುರ್ಗಾದಾಸ್ ವಿಕಿ ಚಾಲನೆ. ಕೆಪಿಎಸ್ಸಿ ಹಗರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ. ಬೇಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ ಹೇಳಿ, ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ ಹೇಳು, ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಆ ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ, ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳ್ಬೇಕು ಗೊತ್ತಿಲ್ವಾ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ.

0: ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ?
2: ಹೌದು, ನಮ್ಮಮ್ಮ ಹೇಳ್ತಾ ಇರ್ತಾರೆ, ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
0: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾ ಕಿ ಸಂಖ್ಯಾ ಬಹುತ್ ಕಮ್ ಹಾಯ್.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ಮ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
0: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು, ಹೆಂಗಸರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
0: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತರೆ ಮನೆ ಕಡೆ ಯಾರು ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
2: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
0: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ಮೆ ನಾರಿಕಾ ಸಮಾಜ ಮೇ ಉಂಚಾ ಸ್ಥಾನ ತಾ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಬಿ ಕರ್ತೀತಿ.
1: ಯಹ ತೋ ಆಚರಜ್ ಕಿ ಬಾತ್ ಹೈ.
2: ದೀದಿ, ವೈದಿಕ ಯುಗ್ ಮೇ ಬಿ ಇಸ್ಕೆ ಲಿಯೆ ಅನೇಕ ಉದಾಹರಣ ಮಿಲ್ತೆ ಹೈ ನಾ?
0: ಹಾ ಸೌಮ್ಯ, ತುಮ್ ಟೀಕ್ ಕಹತಿ ಹೋ, ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
1: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
0: ಜೀ ಹಾ, ಉಸ್ ಪುರಾಣ ಜಮಾನೆ ಮೇ ಬಿ ನಾರಿ ಪುರುಷ ಪೀಚೆ ನಹೀತಿ, ಗಾರ್ಗಿ ಮೈತ್ರೇಯಿ ಅರುಂಧತಿ ಉಸ್ ಯುಗ ಕಿ ವಿದ್ವಾನ್ ಮಹಿಳೆ ವಿಶೇಷ ರೂಪ ಸೆ ವಿಖ್ಯಾತ ಹೈ.
2: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ ಮೇ ಬಿ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನ?
0: ಹಾ, ಕಿಂತು ಆಗೆ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೆ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹಿ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
2: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ, ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
1: ಲೇಕಿನ್ ಸೌಮ್ಯ, ಆಸ್ಟೋ ಸಮಯ ಬದಲ್ ಗಯಾ ಹೈ.
0: ಹಾ ಹೇಮಾ, ತುಮ್ ಟೀಕ್ ಕೇಹ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
2: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
0: ಹಾ ಸೌಮ್ಯ, ಆದ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾನ್ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಬಿ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
1: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ
2: ಹೇಮಾ? ಇದನ್ನೇ ಇಂದಿಲಿ ಹೇಳು ನೋಡೋಣ.
1: ಆಹಾ, ಟೀಕ್ ಹೈ. ಪುರಾಣೆ ಜಮಾನ್
2: ಹೇಮಾ, ಪ್ರಾಚೀನ ಕಾಲ ಅಂತ ಹೇಳು.
1: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ
0: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು.
1: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
0: ಪ್ರಾಪ್ತತಾ ಅಂತ ಹೇಳು.
1: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
2: ದೀದಿ ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಬಿ ಭಾಗ ಲೇತೆ ತೆ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
1: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
0: ಹಾ, ಇದನ್ನೇ ಈಗ ಹಿಂದಿಲೆ ಸರಿಯಾಗಿ ಇನ್ನೊಮ್ಮೆ ಹೇಳು.
1: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ. ಈಗ ಸರಿಯಾ?
0: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
1: ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭಾಗ ಲೇತಿತಿ.
0: ಯಹಿ ನಹಿ, ಯುದ್ಧೋಮ್ಮೆ ಬಿ ಜಾತೀತಿ ಔರ್ ಶಸ್ತ್ರಾಸ್ತ್ರ ಬಿ ಕರ್ತೀತಿ.
2: ಹಾ ದೀದಿ, ಸ್ತ್ರೀಯೋಂಕ ಸ್ಥಾನ ಪುರುಷೋಂಕೆ ಸಮಾನತ.
0: ಹಾ ಹಾ, ಸ್ತ್ರೀ ಕ ಸ್ಥಾನ ಪುರುಷೋಂಕೆ ಸಮಾನತ ಔರ್ ಉಸೆ ಸಹಧರ್ಮಿಣಿ ಬಿ ಕೆಹತೇತೆ, ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋಗಯಿ ಔರ್ ಉಸ್ಕ ಸ್ಥಾನ ಪುರುಷ್ಗೆ ಬಾತ್ ನಿರ್ಧಾರಿತ ಕಿಯಾ ಗಯ.
1: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
0: ಹಾ, ಪುರುಷ ಕ ಪ್ರಭುತ್ವ ಬನಾಯೇ ರಕ್ನೆ ಕೆಲಿಯೆ ಉಸೆ ಮನ್ಮಾನೆ ನೇಮೋನ್ಸೆ ಬಾಂಧ ಲಿಯಾ ಗಯ ತಥಾ ಪಿತಾ ಪತಿ ಪುತ್ರ ಕ ಸಹಾರ ಲೇನೆ ಕ ಪ್ರೇರಣಾ ದಿ ಜಾನೆ ಲಗಿ.
2: ದೀದಿ, ಇನ್ನೊಂದ್ ಸಂದೇಹ,

0: ಹೇಳು, ಏನದು ನಿನ್ ಸಂದೇಹ?
1: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
0: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
2: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
0: ಹಾ, ತುಂಬ ಟೀಕ್ ಕರ್ತಿ ಹೋ ಹೇಮಾ. ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕಾ ಪ್ರಚಾರ ಪ್ರಸಾರ ಬಹುತ್ ಬಡಾ, ಕಿಂತು ಯಹ ಶಿಕ್ಷಾ ಭಾರತ್ ಕೆ ಲಿಯ ಉಪಯೋಗಿ ನಾ ಹೋಕರ್ ಅಂಗ್ರೇಜೋ ಕೋ ಶಾಸನ ಕಾರ್ಯ ಚಲಾನೆ ಮೇ ಸಫಲ ರಹಿ.
1: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೆ ಮಹಿಳಾ ಓಂಕಿ ಶಿಕ್ಷಾ ಕೆ ಲಿಯ ಪ್ರಯಾಸ ಕಿಯಾ. ಕ್ಯಾ ಯಹ ಬಾತ್ ಟೀಕ್ ಹೈ?
0: ಹಾ, ಬಿಲ್ಕುಲ್ ಟೀಕ್ ಹೈ.
2: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
0: ಹಾ, ಯೇ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರಾ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾ ಯೇ ಕಿ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಲನ್ ಪ್ರಯಾಗ್ ದ್ವಾರಾ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷಾ ಲಿ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈಠ ಸಕ್ತೀತಿ.
1: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ?
2: ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
0: ಹೌದು, ಅವ್ರಿಗೆ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
1: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತರೆ, ವಿದ್ಯಾವಂತಿ ಆದ್ರೆ ಆಕೆ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
2: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
0: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೇ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೋ ಆಜ್ ಬಿ ಲಡ್ಕೆ ಲಡ್ಕಿಯೋಂ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋಂ ಕಿ ಶಿಕ್ಷಾ ದೇ ರಹಿ ಹೈ.
1: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೇ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹಿ ಹೈ.
2: ಹಾ, ವೆ ಕುಶಲ್ ಡಾಕ್ಟರ್ ಇಂಜಿನಿಯರ್ ಐಎಸ್ ಆಫೀಸರ್ ತಥಾ ಪೊಲೀಸ್ ಔರ್ ಸೇನಾ ಕಿ ಬಡಿ ಬಡಿ ನೌಕರಿಯೋ ಮೇ ಕಾರ್ಯಕರ್ ರಹಿ ಹೈ.
0: ಜಿ ಹಾ, ನರ್ಸಿಂಗ್ ಶಿಕ್ಷಾ ಸಮಾಜ ತಥಾ ಸಮುದಾಯ ಸೇವೆ ಮಹಿಳೆಯೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
1: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
2: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ ಕರ್ ರಹಿ ಹೈ.
1: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
2: ಪರಿಚಾರಿಕ ಅಲ್ಲ, ವಿಮಾನ ಪರಿಚಾರಿಕ.
0: ಗಗನ ಸಖಿಗೆ ವಿಮಾನ ಪರಿಚಾರಿಕ ಅಥವಾ ವ್ಯೋಮ ಬಾಲ ಅಂತಾನು ಹೇಳ್ಬೋದು.
1: ಪೆಹಲೆಯೇ ಮಹಿಳೆಯೇ.
2: ಸೌಮ್ಯ, ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
1: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
0: ಹಾ ಹೇಮಾ, ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
2: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ?
0: ಕಾರ್ಯ ಕರ್ನೇಲಗಿ ಅಂತ ಹೇಳ್ಬೋದು.
2: ಏ ಮಹಿಳೆಯೇ ವಿಮಾನ ಪರಿಚಾರಿಕ.
0: ಸೌಮ್ಯ, ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
1: ಹಾ ದೀದಿ, ಏ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹ್ಲೆ ಕಾಮ ಕರ್ತಿ ತೀ ಔರ್ ಅಬ್
0: ವಿಮಾನ ಚಾಲಕಕ್ಕೆ ರೂಪ ಮೇ ಅಂತ ಹೇಳಿ.
1: ಹಾ ದೀದಿ, ಏ ಮಹಿಳೆಯೇ ಪೆಹ್ಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ ಕರ್ತಿ ತೀ ಔರ್ ಅಬ್ ವಿಮಾನ ಚಾಲಕಕ್ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ ಕರ್ನೆ ಲಗಿ ಹೈ.
0: ಶಬ್ಬಾ ಸೌಮ್ಯ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
1: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
0: ಜಿ ಹಾ, ಯ ಸಬ್ ನಾರಿಯೋಂಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕಿ ಅಗ್ರಮಿ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೆ ಲೇಕರ್ ಉಂಚೆ ಸೆ ಉಂಚೆ ಪದೋಂ ಪರ್ ನಾರಿಯ ಆದ್ ವಿರಾಜಮಾನ್ ಹೈ.
1: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
2: ಹಮಾರೇ ದೇಶ್ ಮೇ ಆಜ್ ಕಹಿ ಐಸೆ ಸಂಸ್ಥಾನ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋಂ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
0: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕ ಪ್ರತಿಶತ ಪಡ್ನೆ ಪರ್ ಸಭೀ ಪ್ರಕಾರ ಕಿ ಸೇವಾ ಮೇ ಅಗ್ರಣಿ ಭೂಮಿಕಾ ನಿಭಾ ಸಕೆಂಗಿ.
2: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋಂಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
1: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
0: ಜಿ ಹಾ, ತುಮ್ನೆ ಸಹಿ ಬತಾಯ. ವರ್ಷೋಂತೆ ಚಲೆ ಆ ರಹೆ ಅಂಧ ವಿಶ್ವಾಸೋಂಕು ದೂರ್ ಕಿಯಾ

0: तथा डीएवी स्कूलों के माध्यम से बालिकाओं का शिक्षा देने का कार्य अब भी चल रहा है।
1: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
2: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ ಊಂಚೆ ಪಡಾಯಿ ಪಡ್ಕರ್ ಊಂಚೆ ಊಂಚೆ ಪದ ಪ್ರಾಪ್ತ ಕರ್ ರಹಿ ಹೈ
1: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ
0: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನೆ ಕಿ ಹೈ
2: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
1: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
0: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ್ ಮೇ ಸ್ತ್ರೀಯೋಂ ಕೋ ಬಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯಾ ತಬೀ ತಯಾರ್ ಹೋಂಗಿ ಜಬ್ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
2: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
1: ಒಬ್ಬ ಒಳ್ಳೆಯ ತಾಯಿಗೆ ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
0: ಏಕ್ ಕುಶಲ ಗೃಹಿಣಿ ಕೇಲಿಯೆ ಶಿಕ್ಷಿತ್ ಹೋನ ಅನಿವಾರ್ಯ ಹೈ ಅವಶ್ಯಕ ಹೈ ಇಸ್ಲಿಯೆ ಸಮಾಜ್ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯಾ ಜಾನಾ ಚಾಹಿಯೆ.
1: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
0: ಹಾ ಹಾ, ನಾರಿ ಶಿಕ್ಷಕ್ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹಿ ಚಲ್ ಪಾಯೇಗಾ.
2: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
0: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ. ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ, ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂಥ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಿಮಗೂ ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದ್ರ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಇನ್ನೇನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹಿ. ಅಚ್ಚಾ, ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
2: ಬಹುತ್ ಬಹುತ್ ಧನ್ಯವಾದ.
0: ಧನ್ಯವಾದ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಂಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ. ಕೃಷಿರಂಗ ಕಾರ್ಯಕ್ರಮ 6:51 ಎಣ್ಣೆಕಾಳು ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ, ಈ ಕುರಿತಾಗಿ ಡಾ ಯಮನೂರ್ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. 7:45 ವಿಧಾನಮಂಡಲದಲ್ಲಿ ಇಂದು ಸಿರಿಗಂಧ ರಾತ್ರಿ 8:00. ಇನ್ನು ರಾತ್ರಿ 9:15 ಲತಾ ದಾಂಬ್ಲೆ ಹಾಡಿರುವ ಭಾವಗೀತೆಗಳು. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಶರ್ಮಿಷ್ಠಾ ಗುಹಾ ಅವರ ಗಾಯನವಿದೆ. ತಬ್ಲಾ ಸಾಥ್ ವಿಶ್ವನಾಥ್ ನಾಕೋಡ್. ಹಾರ್ಮೋನಿಯಂ ಸಹಕಾರ

0: जी हाँ, जन जन होगा अब साक्षर उल्लास के साथ। आइए नव भारत साक्षरता कार्यक्रम के इस अभियान में बटाएं हाथ उल्लास के साथ। उल्लास भारत सरकार की एक अनूठी पहल।
1: और अब इसी के साथ हमारा आज का उमंग कार्यक्रम समाप्त होता है। तो अपने मित्र अजीत को उमंग कार्यक्रम की तकनीकी टीम यानी कुसुमलता, जगबंधु
2: और मंजू जी के साथ विमलेश को कल तक के लिए आज्ञा दीजिए।
1: नमस्कार।
3: उमंग उमंग उमंग उमंग।
4: ಪದವೀಧರ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

3:30 ಹೊತ್ತಿನಲ್ಲಿ ನಾವಿದ್ದೀವಿ ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ. ಪ್ರಶ್ನೋತ್ತರದ ಕಾರ್ಯಕ್ರಮ, ಸ್ಯಾಂಡಲ್ವುಡ್, ಬಾಲಿವುಡ್ ಸೇರಿದಂತೆ ಹಲವಾರು ಪ್ರಶ್ನೆಗಳನ್ನ ಕೇಳುವಂತ ಈ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಮೊದಲ ಪ್ರಶ್ನೆ ಹೀಗಿದೆ. DDLJ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾದ ಶೀರ್ಷಿಕೆಯನ್ನ ಸೂಚಿಸಿದವರು ನಿರ್ದೇಶಕ ಆದಿತ್ಯ ಚೋಪ್ರಾ ಅಲ್ಲ. ಹಾಗಾದ್ರೆ ಈ ಐಕಾನಿಕ್ ಶೀರ್ಷಿಕೆಯನ್ನ, ಟೈಟಲ್ನ ಕೊಟ್ಟಿದ್ದು, ಸಲಹೆ ನೀಡಿದ್ದು ಯಾರು? ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಈ ಟೈಟಲ್ ಏನಿದೆ, ಸಿನಿಮಾದ ಟೈಟಲ್, ಈ ಒಂದು ಐಕಾನಿಕ್ ಟೈಟಲ್ನ ಕೊಟ್ಟಿದ್ದು, ಈ ರೀತಿ ಟೈಟಲ್ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸಲಹೆ ಸೂಚಿಸಿದ್ದು ಯಾರು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909010013 ನಮ್ಮ ನಂಬರ್, 9489901013 ನಮ್ಮ ವಾಟ್ಸಪ್ ನಂಬರು. ಸರಿಯಾದ ಉತ್ತರ ಜೊತೆಗೆ ನಿಮ್ಮ ಮುದ್ದಾದ ಹೆಸರು ಇಷ್ಟು ಕೂಡ ಸಂದೇಶದಲ್ಲಿ ಇರಲಿ. ಸದ್ಯಕ್ಕೆ ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿದ್ದಂತ ಈ ಗೀತೆಗೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಕೋಟಿಯವರ ಸಂಗೀತ ಸಂಯೋಜನೆ ಇತ್ತು. ಗಡಿಬಿಡಿ ಅಳಿಯ ಚಿತ್ರದ ಬ್ಯೂಟಿಫುಲ್ ಗೀತೆ ಮೂಡಿಬಂತು. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಡಿ ಡಿ ಎಲ್ ಜೆ ಸಿನಿಮಾದ ಶೀರ್ಷಿಕೆಯನ್ನ ಟೈಟಲ್ನ ಸೂಚಿಸಿದವರು ನಿರ್ದೇಶಕ ಆದಿತ್ಯ ಚೋಪ್ರಾ ಅಂತೂ ಅಲ್ವೇ ಅಲ್ಲ. ಹಾಗಾದರೆ ಈ ಐಕಾನಿಕ್ ಶೀರ್ಷಿಕೆಯನ್ನ ನೀಡಿದ್ದು, ಅದಕ್ಕೆ ಸಲಹೆ ಕೊಟ್ಟಿದ್ದು ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನೇತ್ರ ಕಿಂಗೇರಿಯಿಂದ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹಾಗೆ ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಶ್ರೀಮಂತ ಹೊಸಮನಿ ಬೀದರ್ನಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರ ಅವರು ಸಂಡೂರಿನಿಂದ ಹಾಗೆಯೇ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ, ಸುಬಾನ್ ಕೋರಿ ಹಂಪಸಾಗರದಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹಾಗೆ ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ನಟಿ ಕಿರಣ್ ಖೇರ್ ಅವರು, ಅನುಪಮ್ ಖೇರ್ ಅವರ ಪತ್ನಿ ನಟಿ ಕಿರಣ್ ಖೇರ್ ಅವರು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಅನ್ನುವಂಥ ಶೀರ್ಷಿಕೆಯನ್ನ ಟೈಟಲ್ನ ಸೂಚಿಸ್ತಾರೆ. ಆದಿತ್ಯ ಚೋಪ್ರಾ ಅವರು ಅತ್ರ ಹೋಗಿ ಈ ಒಂದು ಐಕಾನಿಕ್ ಟೈಟಲ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸಿನಿಮಾಗೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅದೇ ಟೈಟಲ್ ಓಕೆ ಆಗುತ್ತೆ. ನಟಿ ಕಿರಣ್ ಖೇರ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸಿಂಕ್ಸ್

ಸೌಂಡ್ ಅಂದ್ರೆ ಡಬ್ಬಿಂಗ್ ಮಾಡ್ದೇನೆ ಶೂಟಿಂಗ್ ಮಾಡುವಂತ ಸ್ಥಳದಲ್ಲಿಯೇ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡುವಂಥದ್ದು, ಅಂದ್ರೆ ಯಾವಾಗ ಶೂಟಿಂಗ್ ಆಗ್ತಾ ಇರುತ್ತೆ ಅಲ್ಲೇ ಮಾತಾಡಿದನ್ನ ರೆಕಾರ್ಡ್ ಮಾಡುವಂಥದ್ದು. ಈ ತಂತ್ರಜ್ಞಾನವನ್ನ ಬಳಸ್ಕೊಂಡು ಭಾರತದಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಬಾಲಿವುಡ್ ಸಿನಿಮಾ ಯಾವುದು? ಸಿಂಕ್ ಸೌಂಡ್ ಅಂದ್ರೆ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿ ರೆಕಾರ್ಡ್ ಮಾಡುವಂಥದ್ದು. ಈ ತಂತ್ರಜ್ಞಾನ ಬಳಸಿ ಭಾರತದಲ್ಲಿ ಚಿತ್ರೀಕರಿಸಲಾದಂತ ಮೊದಲ ಬಾಲಿವುಡ್ ಸಿನಿಮಾ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಮುಡಿ ಬಂದಂತ ಗಡಿಬಿಡಿ ಕೃಷ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಹಾಡಿಗಿತ್ತು. ಪ್ರಶ್ನೆ ಕೇಳಿ ಆಗಿತ್ತು ಸಿಂಕ್ ಸೌಂಡ್ ಅಂದ್ರೆ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲಿ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡುವಂತದ್ದು. ಈ ತಂತ್ರಜ್ಞಾನವನ್ನ ಬಳಸಿ ಭಾರತದಲ್ಲಿ ಚಿತ್ರೀಕರಿಸಲಾದಂತ ಮೊದಲ ಬಾಲಿವುಡ್ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿ ಕೊಟ್ಟಿರೋದು ಯಾರೆಲ್ಲ ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹತ್ರ ಕೂಡ ಸರಿಯಾಗಿದೆ ಅಲ್ವೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು? ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಜೊತೆಗೆ ಸರಿ ಉತ್ತರವನ್ನ ಕೊಟ್ಟಿರೋದು ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ. ಎಲ್ಲ ಹೋಗ್ಬಿಟ್ಟಿದ್ರಿ, ಕಾಣೆ ಆಗ್ಬಿಟ್ಟಿದ್ರಲ್ಲ, ನಿಮ್ಮ ಸಂದೇಶವನ್ನ ಓದಿ ತುಂಬಾ ದಿನ ಆಗಿತ್ತು ಪೂರ್ಣಿಮಾ ಅವರೇ. ಹಾಗೆ ಸರಿ ಉತ್ತರ ಕಳಿಸಿದ್ದಾರೆ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ನಿಮ್ಮ ಹತ್ರ ಕೂಡ ಸರಿಯಾಗಿದೆ. ಶಾನ್ ಅಗಲ್ಕೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಹಾಗೆ ನಮ್ಮ ಹತ್ರ ಕೂಡ ಸರಿ ಅಲ್ವೇ ಅಂತ ಹೇಳಿ ಎಸ್ ಎಂ ಶೋಭಾ ಹಾಸನ್ನಿಂದ. ಹಾ, ಒಂದ್ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ ನಿಮ್ಮ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟಿರೋದು ಮತ್ತಾರು? ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ರಾಜ್ಕುಮಾರ್ ಕಾತ್ರಕ್ಕಿ ಕೆ ಎಚ್ ಬಿ ಕಾಲೋನಿ ಹರಿಹರ ಇಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 2759 ನಿಮ್ಮ ಹೆಸರು ಕೂಡ ಕಳಿಸಿ. ನಿಮ್ಮ ಹೆಸರು ಓದೋದ್ರಲ್ಲಿ ಖಂಡಿತ ನಮಗೆ ಖುಷಿ ಇದೆ. ರಾಜ ಹರಿಶ್ಚಂದ್ರ ಇರ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಹಾ, ಸರಿಯಾದ ಉತ್ತರ ಅಲ್ಲ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಅಲಂ ಅರ ಚಿತ್ರ. 1931 ತೆರೆ ಕಂಡಂತ ಈ ಚಿತ್ರ ಡಬ್ಬಿಂಗ್ ಇಲ್ಲದೆ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡಿದಂತ ಚಿತ್ರ, ಮೊದಲ ಬಾಲಿವುಡ್ ಚಿತ್ರ ಅಲಂ ಅರ. ಅದಾದ ನಂತರ ಯಾವ ಸಿನಿಮಾ ಇದೇ ರೀತಿಯಲ್ಲಿ ರೆಕಾರ್ಡ್ ಆಯಿತು ಅಂತ ಹೇಳಿದ್ರೆ, ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಂತ ಲಗಾನ್ ಸಿನಿಮಾ. 2001 ಹಲವು ದಶಕಗಳ ನಂತರ, 1931 ಮತ್ತೆ 2001 ಲಗಾನ್ ಸಿನಿಮಾಕ್ಕೆ ಇದೇ ರೀತಿಯಲ್ಲಿ ಸಿಂಕ್ ಸೌಂಡ್ ತಂತ್ರಜ್ಞಾನವನ್ನು ಬಳಸಿ ಶೂಟಿಂಗ್ ಸ್ಥಳದಲ್ಲೇ ನೈಜ ಧ್ವನಿಯನ್ನ ರೆಕಾರ್ಡ್ ಮಾಡಲಾಗಿತ್ತು. ಓಕೆ, ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ಮೊದಲ ಸಿನಿಮಾ ರಾಜ ಹರಿಶ್ಚಂದ್ರ, 1913 ತೆರೆ ಕಂಡಂತ ಚಿತ್ರ. ಈ ಚಿತ್ರದಲ್ಲಿ ರಾಣಿ ತಾರಾಮತಿಯ ಪಾತ್ರವನ್ನ ನಟಿಸಿದವರು ಯಾರು? ಈ ಚಿತ್ರದ ರಾಣಿ ತಾರಾಮತಿ ಪಾತ್ರವನ್ನ ನಟಿಸಿದಂತ ಕಲಾವಿದರು ಯಾರು ರಾಜ ಹರಿಶ್ಚಂದ್ರ ಸಿನಿಮಾದಲ್ಲಿ? ಸರಿಯಾದ ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ. 9480901013 ನಮ್ಮ ನಂಬರ್.

ಸಖತ್ ಜೋಶ್ ಬರುವಂತ ಎಲ್ಲ ಹಾಡುಗಳನ್ನ ಆಲಿಸ್ತಾ ಇದ್ದೀರಾ, ಜೊತೆಗೆ ಪ್ರಶ್ನೆಗೆ ಉತ್ತರ ಕೂಡ ಕಳಿಸ್ತಾ ಇದ್ದೀರಾ. ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರ ಮೊದಲ ಸಿನಿಮಾ ರಾಜ ಹರಿಶ್ಚಂದ್ರ 1913 ತೆರೆ ಕಂಡಿದ್ದು, ಈ ಚಿತ್ರದಲ್ಲಿ ರಾಣಿ ತಾರಾಮತಿಯ ಪಾತ್ರವನ್ನ ನಟಿಸಿದವರು ಯಾರು, ಯಾರು ಆ ಕಲಾವಿದರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಾವು ಕೂಡ ಉತ್ತರ ಕೊಟ್ಟಿದ್ದೀವಿ ಮೇಡಮ್, ನೀವು ನೋಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಖಂಡಿತ ನೋಡ್ತಿದ್ದೀನಿ ಸರ್. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪಿಎಚ್ ಪಾಟೀಲ್, ಶ್ರೀಮಂತ ಪಾಟೀಲ್ ಅವರು ರಾಣಿಬೆನ್ನೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಚಂದ್ರಕಾಂತ್ ಹವಾಲ್ದಾರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾವಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದೀರಿ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂದ್ರೆ ಗೋಪಾಲ ಕಾಂಬಳೇಕರ್ ಶಿವಪುರ ಕೊಪ್ಪಳ ಇಂದ ಸರಿಯಾದ ಉತ್ತರವನ್ನ ಕಳಿಸಿದರೆ. ಶೋಭಶೆಟ್ಟಿ ಸರಿಯಾದ ಉತ್ತರವನ್ನ ಕಳಿಸಿದರೆ ಚಿಕ್ಕಮಗಳೂರಿನಿಂದ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಮತ್ಯಾರು ಅಂದ್ರೆ ಎಸ್ ಇವರೇ ಅಲ್ವೇ ನಿರ್ವಹಿಸಿದ್ದು ಪಾತ್ರ ಅಂತ ಮಹಾದೇವಪ್ಪ ಚಾಮರಾಜನಗರದಿಂದ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ವಸುದ ನಾಗರಾಜ್ ಶೆಣೈ ತೀರ್ಥಹಳ್ಳಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನಾಗರತ್ನ ವೆಂಕಟೇಶ್ ಮೂರ್ತಿ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಮೊಹಮ್ಮದ್ ಉಮರ್ ರಾಯಚೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಲಕ್ಷ್ಮೀಬಾಯಿ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ, ಖಂಡಿತ ಇಲ್ಲ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಎಸ್ ಎಂ ಶೋಭಾ ಹಾಸನ್ನಿಂದ. ಬಿಳೇಬಾವಿಯಿಂದ ಮಂಜುನಾಥ್ ಇಂದ್ರಗಿ ಅವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂದ್ರೆ, ಅವತ್ತಿನ ಕಾಲದಲ್ಲಿ ಅಂದ್ರೆ 1913 ಹೊತ್ತಿನಲ್ಲಿ ಮಹಿಳೆಯರು ನಟಿಸೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಸಿನಿಮಾಗಳಲ್ಲಿ. ಆದ ಕಾರಣದಿಂದ ಅಣ್ಣಾ ಸಾಳುಂಕೆ ಅವರು ಪುರುಷ ನಟ ಆದರೂ ಕೂಡ ರಾಣಿ ತಾರಾಮತಿಯ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದ್ರಂತೆ. ಅಣ್ಣಾ ಸಾಳುಂಕೆ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಬೇಗ ನಿಮ್ಮ ಉತ್ತರ ಬರಲಿ. ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡಿದಂಥ ಕನ್ನಡದ ಮೊದಲ ಸಿನಿಮಾ ಯಾವುದು? ಪೂರ್ಣ ಪ್ರಮಾಣ ನೆನ್ಪಿಟ್ಕೊಳ್ಳಿ, ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡಿದಂಥ ಚಿತ್ರೀಕರಣ ಮಾಡಿದಂಥ ಕನ್ನಡದ ಮೊದಲ ಸಿನಿಮಾ ಯಾವುದು?

ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡಿದಂತ ಕನ್ನಡದ ಮೊದಲ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು ಗೋಪಿನಾಥ್ ಕೆಂಗೇರಿಯಿಂದ ಸರಿಯಾದ ಉತ್ತರ ಕಳಿಸಿದ್ರು. ಇನ್ನು ಬಹಳಷ್ಟು ಜನ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟು ಸಿಂಪಲ್ ಆಗಿ ನಾನು ನಿಮಗೆ ಸುಲಭ ಆಗಲಿ ಅಂತ ಹೇಳ್ಬಿಟ್ಟು ಹಾಡು ಕೂಡ ಕೇಳಿಸ್ಬಿಟ್ಟಿದ್ದೆ. ಆದರೂ ಕೂಡ ಸರಿ ಉತ್ತರ ಕೊಟ್ಟವರ ಸಂಖ್ಯೆ ಸದ್ಯಕ್ಕೆ ಒಬ್ಬರೇ ಅನ್ನೋ ಹಾಗೆ ಒಬ್ಬರ ಉತ್ತರ ಅಷ್ಟೇ ಸರಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಮತ್ಯಾರು ಸರಿ ಉತ್ತರ ಕೊಟ್ಟಿರ್ಬೋದಾ ಅಂತ ಹೇಳಿ ನನ್ನ ಕಣ್ಣು ಸಿಕ್ಕಾಪಟ್ಟೆ ಹುಡುಕ್ತಾ ಇದೆ. ಸಿಂಗಾಪುರಲ್ಲಿ ರಾಜಕುಳ್ಳ ಇರ್ಬೋದಾ ಅಂತ ಕೇಳ್ತಾ ಇದ್ರೆ, ಇನ್ನೂ ಬಹಳಷ್ಟು ಜನ ಶರವೇಗದ ಸರದಾರ ಅಲ್ಲವೇ ರಮ್ಯಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಕೂಡ ಅಲ್ಲ. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರ ಆಗಿತ್ತು ಶಾಂತಿಕ್ರಾಂತಿ ಸಿನಿಮಾ ಪೂರ್ಣ ಪ್ರಮಾಣದ 70mm ಕ್ಯಾಮರಾದಲ್ಲಿ ಶೂಟ್ ಮಾಡಿದಂಥ ಕನ್ನಡದ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದೇ ಚಿತ್ರದ ಹಾಡು ಕೂಡ ಪ್ರಸಾರವಾಗ್ತಾ ಇತ್ತು. ನಿಮಗೆ ಕ್ಲೂ ಆಗಿ ಸಿಗ್ಬೋದೇನೋ ಅಂತ ನಾನು ಭಾವಿಸಿದ್ದೆ, ಆದರೆ ಆಗಲಿಲ್ಲ. ಸದ್ಯಕ್ಕೆ ಗೋಪಿನಾಥ್ ಅವರು ಕೆಂಗೇರಿಯಿಂದ ಸರಿಯಾದ ಉತ್ತರ ಕೊಟ್ಟಂತಹ ಏಕೈಕ ಕೇಳಗರು ಆಗಿದ್ರು. ಇದಾಗಿತ್ತು ಇವತ್ತಿನ ಹೊಂ ಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸಿದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ನಿಮ್ಮ ಜೊತೆಯೇ ಚರ್ಚೆ ಇದೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಸೊ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: Akashvani FM Rainbow 101.3 MHz Musically yours.
1: Musically yours, magically yours. 101.3 tomorrow FM Rainbow ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 4:13 ಈ ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ನಿಮ್ ಜೊತೆನೆ ಮಾತುಕತೆ ಅಂತ ಹೇಳಿದ್ದೆ. ಹಾಗಾದ್ರೆ ಏನ್ ವಿಚಾರ, ಏನ್ ಮಾತುಕತೆ ಎಲ್ಲವೂ ಗೊತ್ತಾಗತ್ತೆ ಒಂದು ಹಾಡಿನ ನಂತರ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್.

ಜೀವನದ ಪಲ್ಲವಿನ ಹಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಸಾಧನೆಯ ಮೆಟ್ಟಿಲುಗಳನ್ನ ಏರ್ಬೇಕಂತೆ. ಆಗ ಹಾಡೋ ಅಂತ ಪಲ್ಲವಿ ತುಂಬಾ ಅದ್ಭುತವಾಗಿ ಕೇಳುತ್ತಂತೆ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವು ಯೂತ್ ಅಚೀವರ್ಸ್ ಬಗ್ಗೆ ಮಾತಾಡುವಂತ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗಿದ್ದೀನಿ. ಸದ್ಯಕ್ಕೆ ಸಾಧನೆ ಅನ್ನೋದು ಇಂಥದ್ದೇ ಕ್ಷೇತ್ರ ಅಂತ ಹೇಳಿ ಯಾವುದಕ್ಕೂ ಮೀಸಲಾಗಿರುವಂಥದ್ದಲ್ಲ. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಯುವ ಸಾಧಕರನ್ನ ನಾವು ಕಾಣಬಹುದು. ಆದರೆ ಎಲ್ಲ ಒಂದು ಕಡೆ ಕೆಲವೊಂದು ಕ್ಷೇತ್ರಗಳಲ್ಲಿ ಒಂದೇ ವಿಚಾರದಲ್ಲಿ ಸಾಧನೆ ಮಾಡ್ತಾ ಇರೋದು ರಿಪೀಟೆಡ್ಲಿ ಕಂಡು ಬರ್ತಾ ಇರುತ್ತೆ. ಕೆಲವೊಂದು ಅಂಶಗಳನ್ನ ಕಡೆಗಣಿಸಿರೋದು ಕೂಡ ಕಾಣ್ತಾ ಇರುತ್ತೆ. ಅದರಲ್ಲಿ ಕ್ರೀಡಾ ಕ್ಷೇತ್ರ ಕೂಡ ಹೊರತಾಗಿಲ್ಲ. ಸಾಮಾನ್ಯವಾಗಿ ಕ್ರೀಡೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಕ್ರೇಜು ನೆನಪಾಗುವಂಥದ್ದೆಲ್ಲ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್ ಅನ್ನೋಂಥ ಮಾತು ಕೇಳಿ ಬರ್ತಾ ಇರುತ್ತೆ. ಯುವ ಸಾಧಕರನ್ನ ನಾವು ತಗೊಂಡಾಗ ಕ್ರಿಕೆಟ್ ಹೊರತಾಗಿ ಕೂಡ ಯಾವ ಕ್ರೀಡೆಯಲ್ಲಿ ಹೆಚ್ಚು ಸಾಧನೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ನಿಮಗನ್ಸುತ್ತೆ? ನಾನು ಈ ಹಿಂದೆ ಕೇಳಿದಾಗ ಯಾವ ಕ್ಷೇತ್ರದಲ್ಲಿ ಯುವಕರು ಹೆಚ್ಚು ಸಾಧನೆ ಮಾಡಬೇಕು ಅಂದಾಗ ಬಹಳಷ್ಟು ಜನ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಹೇಳಿದ್ರಿ. ಯುವಕರು ಕೃಷಿ ಕ್ಷೇತ್ರಕ್ಕೆ ಬರಬೇಕು, ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಕ್ರೀಡಾ ಕ್ಷೇತ್ರವನ್ನು ತೆಗೆದುಕೊಂಡಾಗ ಯಾವ ಕ್ರೀಡೆಯಲ್ಲಿ ಹೆಚ್ಚು ಸಾಧಿಸುವ ಅಗತ್ಯ ಇವತ್ತಿನ ದಿನ ಇದೆ? ಯಾವ ಕ್ರೀಡಾ ಕ್ಷೇತ್ರ ಬಹಳ ಹಿಂದೆ ಉಳ್ಕೊಂಡಿದೆ, ಸ್ವಲ್ಪ ಹೆಚ್ಚು ಯುವಕರು ಈ ಒಂದು ಕ್ರೀಡೆಯನ್ನು ಆಡಬೇಕು, ಆ ಮೂಲಕ ಅದರಲ್ಲೂ ಸಾಧನೆಯನ್ನು ಮಾಡಬಹುದು ಅಂತ ನಿಮಗನ್ಸುತ್ತೆ? ಯಾವ ಕ್ರೀಡೆ ಅನ್ನೋದನ್ನು ಹೆಸರಿಸಿ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು.

ಕ್ರೀಡಾ ಕ್ಷೇತ್ರದಲ್ಲಿ ಯಾವ ಕ್ರೀಡೆಯಲ್ಲಿ ಇನ್ನೂ ಹೆಚ್ಚು ಯುವಕರು ಸಾಧನೆ ಮಾಡಬೇಕು, ತೊಡಗಿಕೊಳ್ಳಬೇಕು ಅನ್ನೋದನ್ನ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಯುಗಾದಿ ಚಿತ್ರದ ಗೀತೆ ಅನ್ನ ಕೇಳಿದ್ರಿ. ಕೆ ಎಸ್ ಚಿತ್ರ ಅವರ ದನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ನಾನು ಕೇಳಿದ್ದೆ, ಯಾವ ಕ್ರೀಡೆಯಲ್ಲಿ ಇನ್ನೂ ಯುವ ಸಾಧನೆಯರು ಜಾಸ್ತಿ ಮಾಡಬೇಕು, ಯುವಕರು ಮುಂದೆ ಬರಬೇಕು, ಸಾಧಕರು ಜಾಸ್ತಿ ಆಗಬೇಕು ಅಂತ ಹೇಳಿ ಕೇಳಿದ್ದೆ. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅಥ್ಲೆಟಿಕ್ಸ್ ಅಂತ ಹೇಳಿ ಸುಮಾ ತುಮಕೂರಿನಿಂದ ಹೇಳ್ತಾ ಇದ್ದಾರೆ. ಅಥ್ಲೆಟಿಕ್ಸಲ್ಲಿ ಸಾಕಷ್ಟು ಜನ ಇವತ್ತು ಭಾಗಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಉಮೇಶ್ ಅವರು, ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನು ಕಳಿಸಿ, ರೆಸ್ಲಿಂಗ್ ಕ್ರೀಡೆಯಲ್ಲಿ ಅಂದರೆ ಕುಸ್ತಿಯಲ್ಲಿ ಹೆಚ್ಚು ಯುವಕರು ಭಾಗಿಯಾಗಬೇಕು, ಅದರಲ್ಲಿ ಭಾಗವಹಿಸೋದ್ರ ಮೂಲಕ ಅವರು ಪಾಂಡಿತ್ಯವನ್ನು ಪಡ್ಕೊಂಡು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಈಚಲಬೀಡುವಿಂದ ಫುಟ್ಬಾಲ್ ಮೇಡಮ್, ಅದರಲ್ಲಿ ಕೂಡ ನಮ್ಮ ಯುವಕರು ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಅದರಲ್ಲೂ ಕೂಡ ಹೆಚ್ಚು ಸಾಧನೆ ಆಗಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಕಬಡ್ಡಿ, ಖೋಖೋ, ಓಟದ ಸ್ಪರ್ಧೆ, ಕುಸ್ತಿ, ಹೀಗೆ ಈ ಎಲ್ಲ ಕ್ರೀಡೆಗಳಲ್ಲೂ ಕೂಡ ಯುವಕರು ಹೆಚ್ಚು ಬೆಳಿಬೇಕು ಅಂತ ಹೇಳಿ ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ದೇಸಿ ಕ್ರೀಡೆಗಳಾದಂಥ ಕುಸ್ತಿ ಹಾಗೆ ಕಬಡ್ಡಿ ಇದರಲ್ಲಿ ಮುಂದೆ ಬಂದರೆ ಆಹಾ ಎಷ್ಟು ಚಂದ ಇರುತ್ತಲ್ಲ ನಮ್ಮ ಯುವಕರು. ಈ ಕುಸ್ತಿ ಹಾಗೆ ಕಬಡ್ಡಿ ಆಟಗಳಲ್ಲಿ ಸಾಧನೆ ಮಾಡಿದಾಗ ಬಹಳ ಖುಷಿಯಾಗುತ್ತೆ, ಯಾಕಂದರೆ ಅದೆಲ್ಲ ನಮ್ಮ ದೇಸಿ ಕ್ರೀಡೆಗಳಲ್ವೇ ಅಂತ ಹೇಳಿ ಯಲವಟ್ಟಿ ಕೊಟ್ರೇಶ್ ನಾಯಕ್ ಅವರು ಹರಿಹರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ರವಾನಿಸಿದ್ದಾರೆ. ನೀವು ಕೂಡ ಯಾವ ಕ್ರೀಡೆಯಲ್ಲಿ ಯುವಕರು ಹೆಚ್ಚು ಭಾಗಿಯಾಗಿ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಭಾವಿಸ್ತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: 9480901013 நம்ம நம்பர்.
1: புன்னக

ಸಿದ್ದು ಉಚಿತದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಬ್ಯಾಡ್ಮಿಂಟನ್ ಆಡಬೇಕು, ಇವತ್ತಿನ ಮಕ್ಕಳು ಈ ಆಟವನ್ನ ಆಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾರೆ ಅಂತ ಅನ್ಸುತ್ತೆ, ಇದರಲ್ಲೂ ಕೂಡ ಸಾಧನೆ ಮಾಡಬಹುದಲ್ವೇ ಅಂತ ಹೇಳಿ ಕೌಸಲ್ಯ ವಿದ್ಯಾರಣ್ಯಪುರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಚರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಾಧನೆ ಅನ್ನೋದು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರೋದಿಲ್ಲ, ಆಸಕ್ತಿ ಪರಿಶ್ರಮ ಅವಕಾಶ ಸಿಕ್ಕರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಬಹುದು. ಕ್ರೀಡಾ ಕ್ಷೇತ್ರದಲ್ಲಿಯೂ ಪ್ರತಿಯೊಂದು ಕ್ರೀಡೆಗೂ ಸಮಾನ ಪ್ರೋತ್ಸಾಹ ಅವಕಾಶ ದೊರೆಯಬೇಕು. ಕ್ರೀಡೆಗೆ ಸಿಗುವಷ್ಟು ಜನಪ್ರಿಯತೆ, ಪ್ರಾಯೋಜಕತ್ವ, ಮಾಧ್ಯಮದ ಗಮನ

ಇತರ ಕ್ರೀಡೆಗಳಿಗೆ ಸಿಗದೆ ಇರೋದು ಒಂದು ಸವಾಲು ಅಂತಾನೆ ಹೇಳ್ಬೋದು. ಸವಾಲು ಅಷ್ಟೇ ಅಲ್ಲ ಶಾಂತಾಚಾರ ವಡಿಗೇರ ಅವರೇ, ಒಂದು ರೀತಿ ದುರಂತ ಕೂಡ ಹೌದು. ಫುಟ್ಬಾಲ್, ಹಾಕಿ, ಅಥ್ಲೆಟಿಕ್ಸ್, ಕಬಡ್ಡಿ, ಖೋಖೋ, ಗ್ರಾಮೀಣ ಸಾಂಪ್ರದಾಯಿಕ ಕ್ರೀಡೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ, ತರಬೇತಿ, ಮೂಲಸೌಕರ್ಯ ಜೊತೆಗೆ ಹಣಕಾಸಿನ ನೆರವು ದೊರೆತರೆ ಇನ್ನಷ್ಟು ಪ್ರತಿಭೆಗಳು ಹೊರಹೊಮ್ಮಬಹುದು. ಒಳ್ಳೆ ವಿಷಯ ತಗೊಂಡಿದ್ದೀರಾ, ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ ವಡಿಗೇರ ಅವರು. ತುಂಬ ಒಳ್ಳೆ ಸಂದೇಶವನ್ನು ಕಳಿಸಿದಿರಿ, ಧನ್ಯವಾದ ನಿಮಗೂ ಕೂಡ. ಹಾಕಿ ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ರಾಷ್ಟ್ರೀಯ ಕ್ರೀಡೆ, ಅದರಲ್ಲಿ ಹೆಚ್ಚು ಸಾಧನೆ ಮಾಡುವಂತ ಅನಿವಾರ್ಯತೆ ಇದೆ ಇವತ್ತಿನ ಯುವಕರು ಅಂತ ಹೇಳಿ ರೋಹಿತ್ ದಾಸನಪುರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಒಳ್ಳೆ ವಿಷಯ ಆಯ್ಕೆ ಮಾಡಿದ್ದೀರಿ, ನನ್ನ ಪ್ರಕಾರ ಗ್ರಾಮೀಣ ಕ್ರೀಡೆಯಾದಂತ ಕಬಡ್ಡಿ, ಖೋಖೋಗಳಲ್ಲಿ ಹೆಚ್ಚು ಸಾಧನೆ ಮಾಡಬೇಕು ಇವತ್ತಿನ ಯುವಕರು. ನೀವೇನಂತೀರಿ ಮೇಡಮ್ ಅಂತ ಹೇಳಿ ಶ್ರೀಮಂತ ಹೊಸಮನಿ ಬೀದರ್ನಿಂದ ಕೇಳ್ತಾ ಇದ್ದಾರೆ. ಖಂಡಿತ ಹೌದು ಅಂತಾನೆ ಹೇಳ್ತೀನಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಗ್ರಾಮೀಣ ಕ್ರೀಡೆ ಅಲ್ಲಿ ಹೆಚ್ಚು ಸಾಧನೆ ಆಗಬೇಕು ಅಂತ ಹೇಳಿ ಅಶೋಕ್ ಮುರಿಗೆರೆ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಂತೂ ಸಿಕ್ಕಾಪಟ್ಟೆ ರನ್ನಿಂಗ್ ಅಲ್ಲಿರೋದು ಕ್ರಿಕೆಟ್ ಅಲ್ವಾ ಮೇಡಮ್, ಹಾಗಾಗಿ ಯುವಕರು ಅದಕ್ಕೆ ಹೆಚ್ಚು ವಾಲ್ತಾರೆ ಅಂತ ಶಾ ನಗಲ್ಕೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಜೈಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅಥ್ಲೆಟಿಕ್ಸ್ ಅಂತ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ, ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಪ್ರಕಾರ ಯಾವ ಕ್ರೀಡೆಯಲ್ಲಿ ಇವತ್ತು ಯುವಕರು ಹೆಚ್ಚು ಹೆಚ್ಚು ಭಾಗಿಯಾಗಬೇಕು, ಹೆಚ್ಚು ಸಾಧನೆಯನ್ನ ಮಾಡಬೇಕು, ಯಾವುದೋ ಒಂದೇ ಕ್ರೀಡೆ ಎಲ್ಲರೂ ಗಮನ ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ಜೋತು ಬೀಳೋದು ಸರಿನಾ, ಅಥವಾ ನಮ್ಮಲ್ಲಿರುವಂತ ನೂರಾರು ಕ್ರೀಡೆಗಳು ಅದರಲ್ಲೂ ದೇಸಿ ಕ್ರೀಡೆಗಳತ್ತ ಮುಖ ಮಾಡಿ ಅದರಲ್ಲೂ ಕೂಡ ಸಾಧನೆ ಮಾಡಬಹುದು ಅಂತ ತೋರಿಸ್ಬೇಕಾ? ನೀವೇನಂತೀರಿ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹಾಕಿ ಹಾಗೆ ಚೆಸ್ ಬಗ್ಗೆ ಮಾತಾಡಲೇಬೇಕು, ಯಾಕಂದ್ರೆ ಈ ಎರಡೂ ವಿಚಾರದಲ್ಲಿ ಯುವಕರ ಸಾಧನೆ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಹಾಕಿ ಅನ್ನುವಂಥದ್ದು ನಿಜಕ್ಕೂ ದೈಹಿಕ ಹಾಗೆ ಮಾನಸಿಕವಾಗಿ ಸಾಕಷ್ಟು ಚಾಲೆಂಜಸ್ಗಳನ್ನು ಕೊಡೋ ಅಂಥ ಗೇಮು. ಇದನ್ನು ಆಡೋದ್ರಿಂದ ಅವರು ದೈಹಿಕವಾಗಿಯೂ ಸಮರ್ಥರಾಗ್ತಾರೆ, ಮಾನಸಿಕವಾಗಿಯೂ ಸಮರ್ಥರಾಗ್ತಾರೆ. ಕ್ವಿಕ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಮೆಂಟಲ್ ಗೇಮ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಚೆಸ್ ಕೂಡ ನಾವು ಸಿಕ್ಕಾಪಟ್ಟೆ ಒಂದು ರೀತಿ ಬ್ರೈನ್ ಗೇಮ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಬ್ರೈನ್ ಅಂಡ್ ಮೈಂಡ್

ಗೇಮ್ ಇದು. ಸೊ ಸಿಕ್ಕಾಪಟ್ಟೆ ಟಫ್ ಆಗಿರುವಂಥದ್ದು, ಅಷ್ಟೇ ಕೇರ್ಫುಲ್ ಆಗಿ ಈ ಆಟನ ಆಡಬೇಕು. ಸೊ ಟ್ಯಾಕಲ್ ಮಾಡುವಂಥದ್ದು, ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಟ್ಯಾಕಲ್ ಮಾಡ್ತೀವಿ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿರುತ್ತೆ. ಹಾಗಾಗಿ ಈ ಎರಡು ಆಟಗಳಲ್ಲಿ ಸಾಧನೆ ಮಾಡಬೇಕಾಗಿದ್ದು ಇವತ್ತಿನ ಯುವಜನತೆ ಸಾಕಷ್ಟಿದೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎನ್ ಆರ್ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಸ್ಟಾಟಿಸ್ಟಿಕ್ಸ್ನ ಸಮೇತ ನಮಗೊಂದು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಯುವಜನತೆಯಲ್ಲಿ ಅದು ಯುವಕರಿರ್ಬೋದು ಯುವತಿಯರಿರ್ಬೋದು, ಒಂದಷ್ಟು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಟೆನ್ನಿಸ್ ವಿಷಯಕ್ಕೆ ಬಂದಾಗ ಒನ್ ಗ್ರ್ಯಾಂಡ್ ಸ್ಲಾಮ್ ಇಂಡಿವಿಜುವಲ್ ಟೈಟಲ್ ಏನಿದೆ 150 ವರ್ಷಗಳ ಈ ಇತಿಹಾಸದಲ್ಲಿ ತಗೊಳಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ ನಮಗೆ, ಅದಕ್ಕೆ ಬೇಸರ ಆಗತ್ತೆ. ಜಿಮ್ನಾಸ್ಟಿಕ್ ಮತ್ತು ಸ್ವಿಮ್ಮಿಂಗ್ ಅಲ್ಲಿ ಈ 130 ವರ್ಷಗಳ ಒಲಿಂಪಿಕ್ ಇತಿಹಾಸದಲ್ಲಿ ಒಂದು ಮೆಡಲ್ ತಗೊಳಕ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಜಕ್ಕೂ ಬೇಸರ ಆಗತ್ತೆ. ಫುಟ್ಬಾಲ್ ವಿಚಾರಕ್ಕೆ ಬಂದಾಗ ನಾಟ್ ಕ್ವಾಲಿಫೈಡ್ ಫಾರ್ ಲಾಸ್ಟ್ 16 in 100 years ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಟೆನ್ನಿಸ್, ಸ್ವಿಮ್ಮಿಂಗು, ಜಿಮ್ನಾಸ್ಟಿಕ್ಕು, ಫುಟ್ಬಾಲ್ ಇದೆಲ್ಲದರಲ್ಲೂ ಕೂಡ ಇವತ್ತಿನ ಯುವಜನತೆ ಸಾಧನೆ ಮಾಡಬೇಕಾಗಿದ್ದು ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಅಶೋಕ್ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳು ಇಷ್ಟವಾಗ್ತಾ ಇದೆ ಅನ್ನೋ ಸಂದೇಶಗಳು ಬಂದಿದೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಖೋಖೋ, ಖೋಖೋ ಆಟ ಇದು ಕೂಡ ಜನಪ್ರಿಯ ಆಗಲೇಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಚಂದ ಆಡ್ತಾ ಇದ್ವಿ ಅಲ್ವಾ ಆಟನ. ಆದರೆ ಇವತ್ತಿನ ಮಕ್ಕಳು ಈ ಆಟದಿಂದ ಸ್ವಲ್ಪ ದೂರ ಸರಿದಿದ್ದಾರೆ. ಹಾಗಾಗಿ ಯುವಕರು ಈ ಆಟದಲ್ಲೂ ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನು ಮರ್ತುಬಿಟ್ಟಿದ್ದಾರೆ ಅನ್ನೋ ಹಾಗೆ ಕಾಣುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಜೊತೆಗೆ ನಮಗೆ ಸ್ಟ್ರೆಂತ್ ಕೊಡುವಂಥ ಗೇಮ್ ಕೂಡ ಹೌದು ಅಂತೇಳಿ ಸುಮಿತ್ರ ಅವರು ಸಂಡೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಭಾರತ ತಂಡ ವರ್ಲ್ಡ್ ಕಪ್ ಫುಟ್ಬಾಲ್ನಲ್ಲಿ ಭಾಗವಹಿಸಿ ಗೆಲ್ಲಬೇಕು ಅನ್ನೋ ಆಸೆ ನಮಗಂತೂ ಸಿಕ್ಕಾಪಟ್ಟೆ ಇದೆ ಅಂತ ಲಕ್ಷ್ಮೀಪತಿಯವರು ಶೃಂಗಿ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೀಗೆ ಬಹಳಷ್ಟು ಆಟಗಳಲ್ಲಿ ನಮ್ಮ ಯುವಕರು ಭಾಗಿಯಾಗೋದು ಇನ್ನೂ ಬಾಕಿ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಯಾವ ಆಟ ಅಥವಾ ಯಾವ ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಆಗಬೇಕಾದಂಥ ಅಗತ್ಯ ಇದೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಹೀಗೆಲ್ಲ ಕಾಲೇಜಿನ ದಿನಗಳನ್ನ ನೆನಪಿಸಿದಾಗ ಆಡ್ತಿದ್ದಂತ ಆಟಗಳು ಕೂಡ ಸಿಕ್ಕಾಪಟ್ಟೆ ನೆನಪಾಗುತ್ತೆ ಅಂತಾನೆ ಹೇಳ್ಬೋದು. ನಾವು ಕೂಡ ಕ್ರೀಡೆ ಬಗ್ಗೆನೆ ಮಾತಾಡ್ತಾ ಇದ್ವಿ. ಸಂದೇಶವನ್ನ ಕಳಿಸಿ ಹೇಳ್ತಿದ್ದಾರೆ ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಫುಟ್ಬಾಲ್ ಆಟದಲ್ಲಿ ಇವತ್ತಿಗೂ ಕೂಡ ನಾವು ಫೈನಲ್ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ವರ್ಲ್ಡ್ ಕಪ್ ಅಲ್ಲಿ ಎಂದಾಗ ನಿಜಕ್ಕೂ ಬೇಸರ ಆಗತ್ತೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಟ್ರೆ ಯುವಕರು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮುಧೋಳ ತಾಲೂಕಿನ ಅಖಿಮರಡಿ ವಿಠಲ ಕಂಬಾರ ಅವರು, ಎಲ್ಲಿ ಪ್ರೋತ್ಸಾಹ ಆರ್ಥಿಕ ಸೌಲಭ್ಯ ಇರುತ್ತೋ ಆ ಕ್ರೀಡೆನೇ ಇಷ್ಟ ಆಗೋದಲ್ವೇ, ಹಾಗಾಗಿ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳುವಾಗ ಅದ್ರ ಕಡೆನೆ ಹೆಚ್ಚು ವಾಲ್ತಾರೆ, ಬೇರೆ ಬೇರೆ ಕ್ರೀಡೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒಪ್ಪುವಂತ ಮಾತೇನೆ ಖಂಡಿತವಾಗಿಯೂ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈಗ ಪ್ರತಿ ಭಾನುವಾರ ಆಟ ಕೆಸರಿನಲ್ಲಿ ಆಟ ಆಡುವಂತದ್ದೆಲ್ಲ ಸೀಸನ್ ಇರುತ್ತೆ ಮೇಡಮ್. ಈ ಗ್ರಾಮೀಣ ಕ್ರೀಡೆಗಳು ಎಲ್ಲ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಅದು ಪ್ರಸಿದ್ಧಿ ಪಡಿಬೇಕು ಅಂತ ಹೇಳಿ ನಮನ ಗಣೇಶ್ ಕಾರ್ಕಳ ಅಬಜಗೋಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಯತಿರಾಜ್ ಸಂಕೇಶ್ವರ ಇಂದ ಸಂದೇಶವನ್ನ ಕಳಿಸಿ, ಇವತ್ತಿನ ಕಾರ್ಯಕ್ರಮ ಬಹಳ ಇಷ್ಟ ಆಗ್ತಾ ಇದೆ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಕ್ರೀಡೆ ಅಂತ ಬಂದಾಗ ಎಲ್ಲದರಲ್ಲೂ ಕೂಡ ಹೆಚ್ಚಿನ ರೀತಿಯ ಸಾಧನೆ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ದೊಡ್ಡ ಗರಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವುದೇ ಕ್ರೀಡೆ ಆಗಿರಲಿ ಅದರಲ್ಲಿ ಹೆಚ್ಚು ಕಡಿಮೆ ಅನ್ನುವಂಥ ಯಾವುದು ಕೂಡ ಎಲ್ಲ ಎಲ್ಲ ಕ್ರೀಡೆಯಲ್ಲೂ ಭಾಗವಹಿಸಿ ಸಾಧನೆ ಮಾಡಬೇಕು. ಕಾಮನ್ವೆಲ್ತ್ ವಿಚಾರಕ್ಕೆ ಬಂದಾಗ ಎಷ್ಟು ಸಾಧನೆ, 39 ಪದಕಗಳು, ನಿಜಕ್ಕೂ ಖುಷಿಯಾಗತ್ತೆ. ಈ ರೀತಿಯೇ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ಕ್ರೀಡೆಯಲ್ಲೂ ಭಾಗಿಯಾಗಬೇಕು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ಎಷ್ಟು ಚೆನ್ನಾಗಿತ್ತಲ್ವ ಅವಾಗ ಆಡ್ತಾ ಇದ್ದಿದ್ದು, ಯಾಕೆ ಈ ಆಟಗಳಲ್ಲೂ ಕೂಡ ಸಾಧನೆ ಮಾಡಬಾರ್ದು ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಗ್ರಾಮೀಣ ಭಾಗದಲ್ಲಿ ಮೊದಲು ಕಬಡ್ಡಿ ಆಟ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು, ಆದರೆ ಈಗ ಕಬಡ್ಡಿ ಆಟ ಮಾಯ ಆಗ್ತಾ ಇದೆಯೇನೋ ಅಂತ ಹೇಳಿ ಅನಿಸುತ್ತೆ. ಈ ಆಟದಲ್ಲಿ ನಮ್ಮ ಯುವಕರು ಹೆಚ್ಚು ಭಾಗಿಯಾಗಿ ಸಾಧನೆ ಮಾಡಬೇಕಾಗಿದೆ ಅಂತ ಹೇಳಿ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಬ್ಯಾಂಗ್ಳೂರಿಯು ಅತ್ತ ಕಾರ್ಯಕ್ರಮದ ಇವತ್ತಿನ ವಿಚಾರ ಚೆನ್ನಾಗಿತ್ತು, ಹಾಡುಗಳು ಕೂಡ ಅಂತ ಶ್ವೇತಾ ಎಸ್ರಾವ್ ಸುಳ್ಯಿಂದ ಹೇಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಸಂದೇಶವನ್ನ ಕಳಿಸಿ, ಗದ್ದೆ ಕಂಬಳ ಅನ್ನುವಂಥದ್ದು ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರುವಂತ ಕ್ರೀಡೆ, ಆದ್ರೆ ಇದು ಎಲ್ಲಾ ಕಡೆ ನಡೆದಾಗ ತುಂಬಾ ಖುಷಿ ಆಗುತ್ತೆ ರೈತರಿಗೂ ಕೂಡ ಅದರಲ್ಲಿ ಭಾಗಿಯಾಗೋದಕ್ಕೆ. ಹುಣ್ಣಿಮೆ ನಡೆಯುವಂತ ಹಬ್ಬ, ಎತ್ತುಗಳಿಗೆ ಕಿಚ್ಚ ಹಾರಿಸುವಂಥದ್ದು, ಹೋರಿಗಳು ಅಥವಾ ಎಮ್ಮೆಗಳು ನೀರಿನಲ್ಲಿ ಗದ್ದೆಯಲ್ಲಿ ಓಡಿಸುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಇಂಥ ಕ್ರೀಡೆಗಳು, ದೇಸಿ ಕ್ರೀಡೆಗಳು ಕೂಡ ನಮ್ಮ ಯುವಕರು ಭಾಗಿಯಾಗುವ ಹಾಗೆ ಆಗಬೇಕು ಈ ಕ್ರೀಡೆಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಲಗೋರಿ ಆಟಕ್ಕೆ ಇವತ್ತು ರೂಲ್ಸ್ ಮಾಡಿ ಅದೊಂದು ಪಂದ್ಯ ತರ ಮಾಡಿ ಆಟ ಆಡ್ತಾ ಇದ್ದಾರೆ, ಬಹುಮಾನಗಳೆಲ್ಲ ಇರುತ್ತೆ. ಸೊ ಇದು ಕೂಡ ಹೀಗೆ ದೇಸಿ ಆಟಗಳಲ್ಲಿ ಯುವಕರು ಭಾಗಿಯಾಗಬೇಕು ಅಂತ ರಮ್ಯಾ ಕೆ ಜಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬ್ಯಾಡ್ಮಿಂಟನ್ ಅಂತ ಹೇಳಿ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ. ಒಟ್ಟಾರೆ ಯಾವುದೇ ಕ್ರೀಡೆ ಆದರೂ ಸರಿ, ಯಾವುದೂ ಮೇಲಲ್ಲ, ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ, ಎಲ್ಲದಕ್ಕೂ ಕೂಡ ಸಮಾನವಾದಂಥ ಅವಕಾಶಗಳು ಸಿಗಬೇಕು, ಜೊತೆಗೆ ಸಮಾನವಾದಂಥ ಆದ್ಯತೆಗಳು ಇರಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಯಾವುದೋ ಒಂದು ಕ್ರೀಡೆಗೆ ಜೋತು ಬೀಳದೆ ಅದರಲ್ಲಷ್ಟೇ ಸಾಧನೆ ಮಾಡಿದ್ರೆ ಹೆಸರು ಸಿಗುತ್ತೆ ಅಂತ ಅಂದುಕೊಳ್ಳದೆ ಆ ಎಲ್ಲ ಪೂರ್ವಾಗ್ರಹಗಳನ್ನು ಬಿಟ್ಟು ಎಲ್ಲ ಕ್ರೀಡೆಗಳಲ್ಲೂ ಕೂಡ

ಸಾಧನೆ ಮಾಡಬಹುದು ಅಂತ ಹೇಳಿ ನಮ್ಮ ಯುವಕರು ಹೆಚ್ಚು ಹೆಚ್ಚು ಮುಂದಾಗಬೇಕು ಅಂತ ಆಶಿಸ್ತಾ ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸ್ತಾ ಇಲ್ಲ, ಜೊತೆಗೆ ಟಾಟಾ ಬಾಬಾಯ್ ಕೂಡ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆ ಆಗಿದ್ದೆ ನಿಮ್ಮ RJ ರಮ್ಯಾ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:33. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಯಲಗಟ್ಟಿ. ಕೇಳುಗರೆ, ಈ ವೇಳೆಯ ಕಾರ್ಯಕ್ರಮ ಸವಿಗಾನ. ಸವಿಗಾನ ಮಧುರ ಗೀತೆಗಳ ಗಾಯನ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ, ಬೊಂಬಾಟ್ ಚಿತ್ರದಿಂದ. ಗೀತೆಗಿಂತ ಮೊದಲು ಒಂದಿಷ್ಟು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಗೀತೆಯನ್ನು ಕೇಳುವಿರಿ.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.

0: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800420233.

ಸವಿಘನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮನಸಾರೆ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಅವರು. ಜಯಂತ್ ಕಾಯ್ಕಣಿಯವರ ಸಾಹಿತ್ಯಕ್ಕ ಮನೋಮೂರ್ತಿಯವರ ಸಂಗೀತ ಇದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: 101.8 ಮೆಗಾಹರ್ಟ್ಸ್ ಗಳಲ್ಲಿ ನೀವು ಕೇಳ್ತಿದ್ರೆ ಆಕಾಶವಾಣಿ ವಿಜಯಪುರ ಕೇಂದ್ರ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಭಿಮನ್ಯು ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಸವಿಗಾನ ಮಧುರ ಗೀತೆಗಳ ಗಾಯನದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಮೃತ ವರ್ಷಿಣಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಕೆ ಎಸ್ ಚಿತ್ರ ಅವರು. ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಇದೆ.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ವರೆಗೆ.

0: దేశాయి హాస్పిటల్, వివేకానంద నగర, ఇండి.
1: స్టూడియో సమయ 5:25:10 ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬನ್ನಿ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಂಜಲಿ ಗೀತಾಂಜಲಿ ಚಿತ್ರದಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಕಾವ್ಯ ಚಿತ್ರದಿಂದ.

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕೋಟಿಗೊಬ್ಬ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ಟುಡಿಯೋ ಸಮಯ 5:42:18 ಸವಿಗಾನ ಮುದ್ರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕೆಂಪೇಗೌಡ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಸುದೀಪ್ ಹಾಗೂ ಶಮಿತಾ ಮಲ್ನಾಡ್ ಅವರು.
3: ರೇಡಿಯೋ ಹಾಕಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಾಸ್ತಿಗುಡಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಇದೆ.

0: ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳಿದಿರಿ.
1: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
2: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣ ಶಿಬಿರವನ್ನು ಆಯೋಜಿಸಲಾಗಿದೆ.
1: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
2: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
1: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
2: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
1: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
1: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 6:01:30. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಮೂಡಿಬರಲಿದೆ. 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 6:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೇಳುವಿರಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಚಡಚನ ತಾಲೂಕಿನ ಇಂಚಿಗೇರಿ ಗ್ರಾಮದ ಹಿರಿಯ ರೈತರಾದ ಶೆಟ್ಟಪ್ಪ ನಾವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದ್ರಾ ಎನ್ ಸಾಳುಂಕೆ. ಆನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಸಂಜೆ 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಧಾನಮಂಡಲದಲ್ಲಿ ಇಂದು 8 ನಮ್ಮ ನಿಲಯದಿಂದ ಸವಿ ನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇನ್ನು 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರಲಿದೆ. 8:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9 ನ್ಯೂಸ್ ಅಟ್ 9 ಕಾರ್ಯಕ್ರಮಗಳು ಮೂಡಿಬರಲಿವೆ. 9:15 ರೀಜನಲ್ ವರ್ಷನ್ ಆಫ್ ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆನಂತರ ರಾತ್ರಿ 10 ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ. ಇಂದು ರಾತ್ರಿ 11 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಇನ್ನು ನಾಳೆ ಬೆಳಗಿನ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರಲಿದೆ. 6:35 ರೈತರಿಗೆ ಸಲಹೆ ಕೇಳುವಿರಿ. 6:40 ಜನಪದ ಗೀತೆಗಳು ಮೂಡಿಬರಲಿವೆ. ಇನ್ನು 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ಏಳು 7:15 ನಮ್ಮ ನಿಲಯದಿಂದ ವಾರಕ್ಕೊಂದು ಕತೆ ವಿಶೇಷ ಕಥಾಸರಣಿ ಕೇಳುವಿರಿ. 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. 8 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇನ್ನು 8:30 ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. 9 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ ಮೂಡಿಬರಲಿದೆ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇನ್ನು 9:30 ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 10:00 to 5:00 ಬೆಂಗಳೂರು ನಿಲಯದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದಾಗಿತ್ತು ಇಂದು ಸಂಜೆ ಮತ್ತು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 6:05 ಆಗಲಿದೆ. ಈಗ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:10:15. ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
2: ಅಯ್ಯೋ ಶಿವನ, ಏ ಏ ಬೀಳ್ತಿಯೋ, ಏ ಲಿಂಗಣ್ಣ ಹಿಂಗ್ಯಾಕದು, ಅಯ್ಯೋಯ್ಯೋ ಎಟ್ಟು ಕುಡ್ದಿ ಏನು ಸುದ್ದಿ, ಏ ಲಿಂಗಣ್ಣ, ಏ ಬರ್ರಿಯಪ್ಪ ಬರ್ರಿ ಒಂದಿಟ್ಟು ಆ ಕಡೆ ದಂಡಿಗೆ ಎಳ್ದು ಹಾಕ್ರಿ ಅವನು. ಏ ಲಿಂಗಣ್ಣ ಎಗ್ಗ ನಿನ ಒಯ್ದು, ಏನದು ಏನ ಕತಿ ಐತದು, ಕುಡಿಯೋ ಒಂದಿಟ್ಟು ಏನಾರ ಐತಿಲ್ಲ ಅಳತಿ ಲಿಮಿಟ, ಅಯ್ಯೋಯ್ಯಪ್ಪ.
3: ಏ ನಿಂಗವಕ ಏನ್ ಬಾಯ್ ಮಾಡಕತ್ತಿದಿ, ನಿಂಗಣ್ಣಗ್ ಬಯಕತಿ ಏನು?
2: ಹೂನು ಪಾಂಡು ನೋಡಲಿ ಏನ ಗತಿ, ನೋಡಲಿವ ಎಟ್ಟು ಕುಡ್ದಾನ ಏನ್ ಸುದ್ದಿ, ಕಣ್ಣು ಸುದಾ ತೆಗ್ಯಾಕ ಬರುವಲ್ದಾಗಿತಿ, ನಡೀದಂತರೂ ದೂರ ಉಳಿತು ನೋಡ, ಅವ್ನ ಮೈ ಮೈಗಿನ ಅರಿವಿ ನೋಡು, ಎಲ್ಲಿ ಬಿದ್ದಾನ ಅನ್ನೋದು ಗೊತ್ತಿಲ್ಲ, ಏನ್ ಸುದ್ದಿ ನೋಡ, ದೊಡ್ಡ ಗಟ್ರ ಮುಂದೆ ಬಿದ್ದಾನ, ಒಂದ್ ವೇಳೆ ಆ ಗಟ್ರನಾಗ ಬಿದ್ದಿದ್ರ ಏನ್ ಗತಿ ಐತಿ.
3: ಏ ನಿಂಗವಕ ಮೊನ್ನೆ ಬುದ್ಧಿವಾದ ಹೇಳಿ ಹೋಗಿದ ಅವನಿಗೆ, ಮತ್ ಇದೇ ಮಾಡಕತ್ತಾನ ಇವ. ತೋ ತೋ ತೋ, ಈ ಕುಡಿದು ಹೆಚ್ಚಾಗ್ಬಿಟ್ಟದ ನೋಡಕ್ಕ ಇತ್ತಿತ್ತಲಾಗೆ.
2: ಏ ಸಾಕಾಗ್ ಹೋಗಿತ್ತು ಬಿಡಪ್ಪ, ಯಪ್ಪ ಎಟ್ ಏನ್ ಅದು ಐತಿಲ್ಲ ಹೇಳಿ ನೋಡಂತ,
3: ನಿನಗರೆ ಬಾಳ ಕಿರಿಕಿರಿ ಆಗ್ಬೇಕು.
2: ಏ ಬಾಳ ಕಿರಿಕಿರಿ ಆಗೈತಿ ಅಕ್ಕಿ, ಲಿಂಗವ್ವ ಊರ್ ಹೋಗ್ಯಾಳ, ಮಕ್ಕಳು ಕರ್ಕೊಂಡ್ ಸಾಲ್ ಬೇರೆ ಸುಟಿ ಐತಿ ನೋಡ, ಕರ್ಕೊಂಡ್ ಹೋಗ್ಯಾಳ, ಇವನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹಿಂಗಾಗಿ ಮುಂಜಾನೆ ಹೊತ್ತ ಹೊಂಡನ ಆ ಕಡೆ ಹೋಗ್ಬಿಡ್ತಾನ ನೋಡ ಅಂಗಡಿ ಕಡೆನೆ.
3: ಇವ ನಿಂಗಣ ಕುಡಿತದ ದಾಸ ಆಗ್ಬಿಟ್ಟ ನೋಡಕ್ಕ, ಮೊನ್ನೆ ಹೇಳಿದ್ ನಿಂಗಕ್ಕ ಕುಡಿಬೇಡ, ಕುಡಿತದ ನಿಮ್ ಮನೆ ಎಲ್ಲಾ ಕೂಡ ಹಾಳ್ ಮಾಡಕತ್ತದ, ಕುಡಿತ ಬೇಡ, ನಾಲ್ಕು ಜನರಿಗೆ ತಂದಕ್ಕಿಂತ ಹೇಳ್ತೀನಿ, ಮತ್ತ ಅದೇ ಮಾಡಕತ್ತ ನೋಡಮ್ಮ.
2: ಹೋಗ ಮರೆ, ಒಂದ್ಸರಿ ಅವ್ನ್ ಚಟ ಆಯ್ತಂದ್ರ ಮುಗಿತವ್ರು, ಮಾತ್ ಕೇಳುದಿಲ್ಲ ಅವ್ರು, ಸುಳ್ಳು ಸುಳ್ಳೆ ಹೇಳಿ ಕಿಶಿಂದ ಆರಾಮಿಲ್ಲ, ನನ್ ಮಕ್ಳಿಗೆ ಆರಾಮಿಲ್ಲ, ನನ್ನ ಹೆಂಡತಿಗೆ ಆರಾಮಿಲ್ಲ, ತಮ್ಮನೇನೆ ಒಂದ್ 1000 ರೂಪಾಯಿ ಇಸ್ಕೊಂಡು ನನ್ ಕಡೆ
3: ನೋಡ,
2: ನನಗೇನು ಗೊತ್ತ ಆರಾಮಿಲ್ಲ, ನಾನ ಕನ್ಕರ ಬಂದು ಕೊಟ್ಟಿನಪ್ಪ, ಹಿಂಗ ಅವಾಗ್ನು ಹಿಂಗ ಕುಡ್ದು ಬಂದಾನ, ಆಕಿ ಬಂದ ಲಿಂಗ ನನ್ ಜೋಡಿ ಜಗಳ ಮಾಡಕ್ಕ, ಅಲ್ರಿ ನೀವ್ ಯಾಕೆ ಕೊಟ್ಟಿರಿ ಅವರ ರೊಕ್ಕ ಅಂತ ಕೇಳಾಕ ಬಂದಾಳ, ನನಗೇನ್ ಗೊತ್ತೇವ ನಿನ್ಗ ಆರಾಮಿಲ್ಲ ಮಕ್ಳಿಗೆ ಆರಾಮಿಲ್ಲ, ನಾನು ಕೊಟ್ಟಿನಿ ಅಂತ ಹೇಳಿ.
3: ನೋಡ್ ನಿಂಗಕ್ಕ ಇವ ದಿನ ಏನ್ 500 ರೂಪಾಯಿ ದುಡಿತಾನಲ್ಲ, ಬಾಟ್ಲಿಗೆ ಹಾಕಿ ಬರ್ತಾನ,
2: ಅದನ್ನು ಕುಡಿತಾನ ಒಟ್ಟು,
3: ಮತ್ತ ಹಿಂಗೆಲ್ಲ ಬೀಳೋದಾದ್ರ ಅದ ಪೂರ್ತಿಯಾಗಿ ಅದಕ್ಕೆ ಖರ್ಚು ಮಾಡಿಬಿಡ್ತಾನ.
2: ಹಿಂಗಾದ್ರ ಸಂಸಾರ ಹೆಂಗ್ ನಡೀದು ಅಂತೀನ್ ನಾನು.
3: ಹಾ ಮತ್ತ ಆಕಿ ಸುಧಾಕ ಇವನಿಗೆ ಇಲ್ಲೇ ಬಿಟ್ಕಿಂದ ಹೋಗ್ಬಿಟ್ಟಾಳ ಮನೆಗೆ, ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಕುಡಿತು ನೋಡಕ್ಕ, ಮನ್ಯಾಗ ಜಗಳ ಬರುದು, ಅದ ಏನಪ್ಪಾ ಅಂತ ಮಕ್ಳಿಗೆ ಸರಿಯಾದಂತ ವಿದ್ಯಾಭ್ಯಾಸ ಮಾಡಿಸ್ಲಕ್ಕಾಗಲ್ಲ, ಕುಡಿತದಿಂದ ಸರಿಯಾದಂತ ಊಟ ಮಾಡೋದಾಗಲ್ಲ, ಮಕ್ಳಿಗೆ ಉಣಸೋದಾಗಲ್ಲ, ಹೆಂಡ್ರ ಮಕ್ಳಿಗೆ ಸರಿಯಾದಂತ ಒಂದು ಬಟ್ಟೆ ತರೋದಾಗಲ್ಲ.
2: ಹೌದ್ ನೋಡಿ ನೀ ಹೇಳ್ದಂಗ ಕರೆ ಐತಿ, ಪಾಪ ಮನೆ ಗುಡ್ಡದಂತ ಹಬ್ಬಿತ್ತು, ಪಾಪ ಹಳೆ ಅರ್ಬಿ ಮ್ಯಾಗ ಇದ್ದು ಮನ್ಯಾಗ ಮಾಡ್ದು ತಿಂದು ಬಿಟ್ಟು ಯಾರ್ ಕೇಳೋರು ಯಪ್ಪ ಹೇಳಿ ನೋಡುನು.
3: ನೋಡು ಇಷ್ಟೆಲ್ಲಾ ರಾಜಂದ ಕಾರಣ ಯಾವ್ದಕ್ಕ, ಕುಡಿದ ಆರೋಗ್ಯ ಸರಿ ಇರ್ತದೇನು? ಹೌದು ಆರೋಗ್ಯನು ಸರಿ ಇರಲ್ಲ, ಏನಾಗ್ಬಿಡ್ತದ ಒಂದ್ ತೋಡ ದಿನಕ್ಕ ಅವ್ನ ಏನಪ್ಪ ಅತ್ತಂದ ಕಿಡ್ನಿ ತನ್ನ ಹಾರ್ಟ್ ಎಲ್ಲ ಬರ್ನ್ ಆಗ್ಬಿಡ್ತೈತಿ. ಅದು
2: ಏನ್ ಮಾಡ್ತೀಪ್ಪ ನನಗ್ರೆ ನೋಡಕ್ ಆಗ್ಲಾರ್ದಂಗ,
3: ಯಾಕಂದ್ರ ನೀನ್ ಮದ್ಲು ಮನ್ಯಾಕ ಆಗ್ಬಿಡ್ತಿ, ಏನ್ ನೀನ್ ನೋಡಾರ್ದಂತ ಪಾಪ ನೋಡವ. ಇದು
2: ಅವ್ರ ಮನೆ ಬಾಯ್ ನಡೀತು, ಕುಡಿದು ತೂರಾಡುದು ಹೊಡೆದಾಡುದು ಮಾಡಾನ
3: ಹೋಗಬೇಕಾಗ್ತದ. ನಿಮ್
2: ನನ್ ಮನೆಗೆ ನಡ್ದಂಗ ಆಗ್ತೈತಿ, ಕೇಳ್ಕೊಂಡ್ ಹೆಂಗ ಇರ್ತಿ, ಕಿವಿ ಮುಚ್ಕೊಂಡಿರಕ್ ಆಗ್ತೈತಿ. ಏ ಆಕಿಗೂ ಬಡಿದು ಅದ್ರ ಹೆಣ್ ಮಕ್ಕಳೇನು ಏನು ಉಳಿದಿಲ್ಲ, ಪಾಪ
3: ದಿನ ಜಗಳ ಮಾಡ್ತಾನ ನೀವ.
2: ದುಡಿದಲ್ದ ಈ ಮೂರು ಮಕ್ಕಳನ್ನ ಸಾಕ್ಬೇಕು ಅಯ್ಯಪ್ಪ, ಅದ್ರಾಗ ಈ ಕುಡಿತ ಗಂಡ ಒಂದು ಇವನಿಗೆ ಏನೋ ಮತ್ತ ಕಟ್ಕೊಂಡಾಳ, ಅವನೇನ್ ಉಪವಾಸ ತುಡಿತಾಳ, ಅವನಿಗೆ ಏನ್ ಮಾಡಿ ಹಾಕೇಬೇಕಲ್ಲ, ಈ ಕಡೆ ದುಡಿದ್ ನೋಡ್ಬೇಕು, ಮಕ್ಕಳ್ ನೋಡ್ಬೇಕು, ಗಂಡನ್ ನೋಡ್ಬೇಕು, ಇಂತ ಕುಡುಕ ಗಂಡ ಯಾರಿಗೆ ಬ್ಯಾಡ ನೋಡಪ್ಪ ಅಪ್ಪ. ನನಗ್ರೆ ಹಂಗ
3: ಖಂಡಿತ ಕೊಡಬಾರ್ದು, ಯಾಕಪ್ಪ ಅಂತಂದ್ರ ಹೆಣ್ಮಕ್ಳು ಬಾಳೆ ಹೆಂಗ್ ಮಾಡ್ಬೇಕಂತ ನಾ ಅಂತೀನಿ. ಸುಧಾಕ ದುಡಿದು ಹಾಕ್ಬೇಕು, ಯಾಕಂದ್ರ ಮೂರು ಮಕ್ಕಳು ಜಾಕಿ ಮಾಡ್ಬೇಕು, ಹೆಂಗ್ ಜಾಕಿ ಮಾಡ್ಬೇಕು ಅದ್ರಾಗ ನೋಡು, ಎಜುಕೇಶನ್ ಫೀಸ್ ಇರ್ತದ, ಶಾಲಿಗೆ ಮಕ್ಳು ಕಳಿಸ್ಬೇಕಾಗ್ತದ, ಬಟ್ಟೆ ಕೊಡಿಸ್ಬೇಕು, ಇದೆಲ್ಲ ಹೆಣ್ಮಕ್ಳಿಗೆ ಹೊರೆ ಅಲ್ವಾ.
2: ಬಾಳ ಹೊರೆಯಪ್ಪ, ಹೊರೆ ಅಂದ್ರೆ ಏನೈತಿ, ಪಾಪ ಕೂಲಿ ಮಾಡ್ಲಾರೆ ಹೊಟ್ಟಿ ತುಂಬುದಿಲ್ಲ ಕಿಂದ. ಏನ್ ಮಾಡ್ತಿ ಅಂತದ್ರಾಗ ಹ್ಯಾಂಗ್ರೆ ದಿವ್ಸ ತೆಗ್ಯಾಕತ್ತಾಳ, ಇವನ್ ಹ್ಯಾಂಗ್ರೆ ಮಾಡಿ ಬಿಡಿಸ್ಬೇಕಲ್ಲ, ಏನ್ ಮಾಡ್ಬೇಕು ಅಂತೀನ್ ನಾನು.
3: ಏನಿಲ್ಲಕ್ಕ, ಇವನ್ ಬಿಟ್ಟು ಬಿಡಬೇಕು ಅಂತಕ್ಕಿಂತ ತನ್ನ ತಲೆಯೊಳಗೆ ತಿಳ್ಕೊಬೇಕು, ಅಂದಾಗ ಬಿಡ್ತಾನ. ನಾವು ನೀವು ಹೇಳಿದ್ರೆ ಬಿಡಲ್ಲ, ಯಾಕಂದ್ರ ಹತ್ತು ಸ್ವಲ್ಪ ಹೇಳೋದಾಯ್ತು ಇವನಿಗೆ, ನಾಲ್ಕು ಜನರಿಗೆ ಕರೆಸಿ ಕರೆಸಿ ಕರೆಸಿ ಕರೆಸಿ ನ್ಯಾಯ ಪಂಚಾಯತೇ ಮಾಡೋದಾಯ್ತು. ಇವ ಬಿಡಲ್ಲ, ಯಾಕಂದ್ರ ಇವ ತನ್ನ ತಾನನ್ನ ಅರಿಬೇಕು, ಅಂದಾಗ ಏನ್ರ ಇವ ಬಿಡ್ತಾನ ನೋಡವ. ಅಂದ್ರ ನನಗಾಗಿ ಹೆಂಡತಿ ಮಕ್ಕಳದಾರಲ್ಲ ಅನ್ನೋದು ಅವನ್ ತಲೆಯೊಳಗೆ ಬರಬೇಕು.
2: ನಾನು ಅವ ಅಪ್ಪನು ಅದಾವ, ಅತ್ರನು ನೋಡ್ಕೋಬೇಕು.
3: ನೋಡ್ ಮತ್ತ
2: ಏನ್ ಮಾಡ್ತಿ ಹೇಳ, ಅವ್ರೇನ ಅಕ್ಕಿ ಹರಿದು ಯಾರಿಗ ಮ್ಯಾಗ ಹಾಯಕ್ ಬರ್ತೈತಿ ಹೇಳ ನೋಡುನು, ಏನ್ ಅವ ಅಪ್ಪ ಆಗ ಬರ್ತೈತಿ, ಇಂತ ಮಗನ್ ಕಟ್ ಕೂತ್ರಿ ನನ್ ತಲಿ ಕಟ್ ಕೂತ್ರಿ ಅಂತ ಹೇಳಿ ದಿನ ಹೊತ್ತು ಹೊಂಟು ಗೋಳಾಡ್ತಾಳ, ಬಂದ್ ಬಂದ್ ಹೇಳ್ತಿರ್ತಾಳ ನನ್ ಮುಂದೆ. ಅದಕ್ಕ ನಾನ ಒಂದಿಟ್ಟು ಸಮಾಧಾನ ಮಾಡಿ ಕಳಿಸ್ತೀನಿ. ಏನಪ್ಪ
3: ಅವನಿಗೆ ಏನ್ ಮಾಡನು,

0: ಸ್ವಲ್ಪ ನೀನು ಒಂಜರ ಬುದ್ಧಿವಾದ ಹೇಳಕತ್ತಿ, ನಾನು ಹೇಳ್ತೇನೆ ಮುಂಜಾನೆ ಅವ್ರ ಹೆಂಡತಿ ಮಕ್ಕಳ ಸಮೇತ ಕುಂಡ್ಸ್ಕೊಂಡು ಇನ್ನೊಂದ್ ಸ್ವಲ್ಪ ಬುದ್ಧಿವಾದ ಹೇಳುನು.
1: ಹೇಳುನತ್ತ ಒಂದಿಟ್ಟು ಕುಡ್ದಾಗ ಬಡಬಡಿಸಿರ್ತಾನ, ಸಾಲ ಆಗೈತಿ ಸಾಲ ಆಗೈತಿ. ಅದಕ್ಕ ನಾ ಏನಂತೀನಿ, ಮುಂಜಾನೆ ಹೊತ್ತನ್ಯಾಗ ಅವ್ ಕುಡ್ದಿರಂಗಿಲ್ಲ, ನೀನು ಆ ವೇಳೆದಾಗ ಬಾ, ಬಂದ್ ಕಿಶಿಂದ ಅವ ಏನ್ ಕುಡ್ದಾನ ಅಲ್ಲ, ಏನ್ ಅವನಿಗೆ ಸಾಲ ಆಗೈತಲ್ಲ ಕೇಳೋನು, ಪರಿಹಾರ ಮಾಡೋನತ್ತ, ಅವಾಗ್ರೆ ಬಿಡ್ತಾನೇನ್ ನೋಡೋನಂತ.
0: ನೋಡೋನ್ ನೋಡೋನಕ್ಕ, ನಾಳೆ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀಟ್ ಆಗಿ ಹೇಳೋನು ಅವನಿಗೆ.
1: ಆಯ್ತಪ್ಪ.
0: ಯಾಕಪ್ಪ ಅಂತಂದ್ರ ಸಂಸಾರ ಬರೇ ಅವನ ಮೇಲೆ ಇರ್ತದ. ನೋಡು ಒಬ್ಳೆ ತಾಯಿ ಏನ್ ಮಾಡ್ಬೇಕು ಹೇಳು, ನೋಡಾರಂತ ಪಾಪ ನೋಡವ. ನಾಳೆಗೆ ಅವನ್ ಕರ್ಸುನು, ಕರ್ಸ್ಕಿಂದ ಚಂದಾಗಿ ಹೇಳುನು ಒಂದ್ ಬುದ್ಧಿವಾದ.
1: ನಿಂಗವನು ಮತ್ತ ಮನಿ ಬಿಟ್ಟು ಹೋತೀನಿ ಅಂತಿದ್ಲು. ಸಾಕ ಸಾಕ್ರಿ ಅವ್ವ, ನಾ ಮೂರು ಮಕ್ಕಳ ಕರ್ಕೊಂಡು ಹೋಗಂದ್ರ ಹೋಗ್ತೀನಿ, ಇದಕ್ಕೆ ಇಲ್ಲೇ ಬಿಟ್ಟು ಹೋಗಂದ್ರ ಹೋಗ್ತೀನಿ ಅಂತಿದ್ರು. ನಾನ ಎಲ್ಲಾ ತಿಳಿಸಿ ಹೇಳಿನಪ್ಪ, ಅದಕ್ ನಾಳೆ ದೌಡ್ ಬಾನಿ ಹರ್ಯಾವತ್ತ.
0: ನೋಡ್ ನಿಂಗವಕ್ಕ, ನಾವು ಶುದ್ಧ ಆಗಿದ್ರ ಮಕ್ಕಳು ಕೂಡ ಶುದ್ಧ ಆಗಿರ್ತಾವ, ನಮ್ಮ ನೆರೆ ಹೊರಗಿನವರು ಶುದ್ಧ ಆಗಿರ್ತಾರ. ನಾವೇ ಕೆಟ್ಟೆವಪ್ಪ ಅಂತಂದ್ರ ಎಲ್ಲನೂ ಕೂಡ ಕೆಡ್ತದ. ಅದಕ್ಕ ನಾವು ಶುದ್ಧ ಆಗಿರ್ಬೇಕಪ್ಪ ಅಂತಂದ್ರ ನಮ್ಮ ಭಾವನೆಗಳನ್ನ.
1: ಪಾಪ ಕೇರಿ ಹೆಣ್ಣು ಬಾಲಿ ಎಷ್ಟ ದುಡಿತಾಳ, ಆಕಿಗೂ ನಾಕ್ ಮಂದ್ಯಾಗ ಹೋಗಾಕ ಅಸೈನ್ಯ,

0: ಅಂದ್
1: ನಾನ ಎಲ್ಲಾ ತಿಳಿಸಿ ಹೇಳಿನಪ್ಪ, ಅದಕ್ಕೆ ನಾಳೆ ದೌಡ್ ಬಾ ನೀ ಹರ್ಯಾವತ್ತ.
0: ನೋಡ್ ನಿಂಗವಕ್ಕ, ನಾವು ಶುದ್ಧ ಆಗಿದ್ರ ಮಕ್ಕಳು ಕೂಡ ಶುದ್ಧ ಆಗಿರ್ತಾವ, ನಮ್ಮ ನೆರೆ ಹೊರಗಿನವರು ಶುದ್ಧ ಆಗಿರ್ತಾರ. ನಾವೇ ಕೆಟ್ಟೇವಪ್ಪ ಅಂತಂದ್ರ ಎಲ್ಲನೂ ಕೂಡ ಕೆಡ್ತದ. ಅದಕ್ಕ ನಾವು ಶುದ್ಧ ಆಗಿರ್ಬೇಕಪ್ಪ ಅಂತಂದ್ರ ನಮ್ಮ ಭಾವನೆಗಳನ್ನ.
1: ಪಾಪ ಕೇರಿ ಹೆಣ್ ಬಾಲಿ ಎಷ್ಟ ದುಡಿತಾಳ, ಆಕಿಗೂ ನಾಕ್ ಮಂದ್ಯಾಗ ಹೋಗಾಕ ಅಸೈನ್ಯ, ಹೊರಗ ಸಮಾಜ ಹೆಂಗೈತಿ ಅನ್ನೋದು ಏನ್ ಗೊತ್ತೈತಿ ನೋಡಿಯಲ್ಲ ನೀನು. ಏನ್ ತಿಳಿತೈತಿ, ಕುಡಿದು ನಿಷೇಧಾಗ ಇಟ್ಟ ಮನ್ಕೊಂಡ್ ಬಿಡ್ತಾನ.
0: ನಾಳಿನ ದಿವಸ ಅವನಿಗೆ ಚಂದಾಗಿ ಬುದ್ಧಿವಾದ ಹೇಳುನು ಬರ್ಲ್ಯಾ ನಿಂಗ
1: ಅವನ್ಗೆ ಅತ್ತ ಒಂದಿಟ್ಟು ಬಿಟ್ಟು ಬರ್ರಿ ಅವನು ಹೊಯ್ದ.
0: ಸರಿ ಅಕ್ಕ ಸರಿ ಬರ್ಲ್ಯಾ.
2: ಕೇಳುವರೆ, ಈ ಸಜ್ಜಿ ರೊಟ್ಟಿ ಚೌಡಿಕಾಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಪಿ ವಿ ಡೊಳ್ಳಿ ಹಾಗೂ ಭಾರತಿ ಸುಣಗಾರ್.

ಶ್ರೋತೃಗಳೇ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ. ಒಂದೂರಲ್ಲಿ ಒಬ್ಬಾತ ಕುರಿ ಕಾಯೋ ಕಾಯಕ ಮಾಡಿಕೊಂಡಿದ್ದ. ಬೇರೆಯವರನ್ನ ಸುಮ್ಸುಮ್ನೆ ಹೆದರಿಸಿ, ಅವರನ್ನ ಗಾಬರಿಗೊಳಿಸಿ, ನಂತರ ಅವರನ್ನ ನೋಡಿ ಗೇಲಿ ಮಾಡಿ ನಗೋದ್ರಲ್ಲಿ ವಿಚಿತ್ರವಾದ ಆನಂದವನ್ನ ಕಾಣ್ತಾ ಇದ್ದ. ಪ್ರತಿನಿತ್ಯ ಆತ ತನ್ನ ಕುರಿಯ ಹಿಂಡನ್ನ ಮೇಯಿಸಲು ಅಡವಿಗೆ ಹೋಗ್ತಾ ಇದ್ದ. ಕಟ್ಟಿಗೆ ಬಯಲು ಅಡವಿಗೆ ಬಂದಿರೋ ಜನರನ್ನ ನೋಡಿದ ಆತ ಅವರನ್ನ ಹೆದರಿಸಿ ಮಜಾ ತೆಗೆದುಕೊಳ್ಳಲು ಹೀಗೆ ಹೇಳ್ದ. ಅಯ್ಯೋ, ತೋಳ ಬಂತು, ತೋಳ ತೋಳ ಬಂತು ತೋಳ ಅಂಥೇಳಿ ಜೋರಾಗಿ ಕಿರ್ಚಾಡ್ದ. ಆಗ ಅಡವಿಯಲ್ಲಿ ಕಟ್ಟಿಗೆ ಸಂಗ್ರಹದ ಕೆಲಸದಲ್ಲಿ ಮಗ್ನರಾಗಿದ್ದ ಜನರೆಲ್ಲ ಗಾಬರಿಯಿಂದ ಕೈಯಲ್ಲಿರೋ ಕುಡುಗೋಲು, ಕಟ್ಟಿಗೆ, ಮಚ್ಚುಗಳನ್ನ ಹಿಡಿದು ಓಡೋಡಿ ಅವನ ಹತ್ರ ಬಂದು ತೋಳ ಎಲ್ಲಿದೆ ಅಂತ ಕೇಳಿ ಸುತ್ತಮುತ್ತ ಹುಡುಕಾಡಿದ್ರು. ತೋಳ ಇರ್ಲೇ ಇಲ್ಲ. ಆ ಕಡೆ ಇರಬಹುದು, ಈ ಕಡೆ ಇರಬಹುದು ಅಂತ ಜನರು ಗಾಬರಿಯಿಂದ ತೋಳವನ್ನ ಹುಡುಕೋದನ್ನ ನೋಡಿ ಬಿದ್ದು ಬಿದ್ದು ನಗ ಹತ್ತಿದ ಈತ. ಆಗ ಜನರೆಲ್ಲ ಅವನನ್ನ ಬೈದು ಮತ್ತೆ ತಮ್ಮ ಕಾಯಕದಲ್ಲಿ ತೊಡಗಿದ್ರು. ಹೀಗೆ ಈತ ಒಂದಿಲ್ಲ ಒಂದು ಕುತಂತ್ರ ಹುಡಿ ಜನರನ್ನ ಪೇಚಾಟಕ್ಕೆ ಸಿಲುಕಿಸ್ತಾ ಇದ್ದ. ಆದ್ರೆ ಒಂದಿನ ನಿಜವಾಗಿಯೂ ತೋಳ ಬಂದು ಆತನ ಕುರಿಗಳ ಮೇಲೆ ಎರಗ್ಬಿಡ್ತು. ಆಗ ಗಾಬರಿಯಿಂದ ಅಯ್ಯೋ, ತೋಳ ಬಂತು, ತೋಳ ತೋಳ ಬಂತು, ತೋಳ ಅಂಥೇಳಿ ಜೋರಾಗಿ ಕಿರ್ಚಾಡ್ದ. ಪ್ರತಿದಿನದಂತೆ ಇವತ್ತು ಬೇಕು ಅಂತಲೇ ಅರ್ಚಿಕೊಳ್ತಾ ಇದ್ದಾನೆ ಈತ ಅಂಥೇಳಿ ಭಾವಿಸಿ ಕಟ್ಟಿಗೆ ಬಯಲು ಅಡವಿಗೆ ಬಂದ ಜನ ಸುಮ್ಮನಾದ್ರು. ಅಷ್ಟರಲ್ಲೇ ತೋಳ ಮೂರ್ನಾಲ್ಕು ಕುರಿಗಳನ್ನ ಮುಕ್ಕಿ ಅಲ್ಲಿಂದ ಪಾರಾಯ್ತು. ಕುರಿ ಕಾಯುವ ಆತ ನಿಸ್ಸಹಾಯಕನಾಗಿ ಅಯ್ಯೋ, ನಾನೆಂಥ ಮೂರ್ಖತನದ ಕೆಲಸ ಮಾಡಿದೆ, ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಸ್ಥಿತಿ ನಂದಾಯ್ತು ಅಂತ ಕುರಿಗಳನ್ನ ಕಳೆದುಕೊಂಡು ಬಿಕ್ಕಿ ಬಿಕ್ಕಿ ಅಳ ಹತ್ತದ. ಶ್ರೋತೃಗಳೇ, ಕಥೆಯ ನೀತಿ ತಿಳಿತಲ್ಲ, ಇತರರಲ್ಲಿ ಭಯ ಹುಟ್ಟಿಸಿ ಅಲ್ಪಕಾಲದ ಖುಷಿ ಪಡ್ತಾ ಇದ್ರೆ ಅದರ ದುಷ್ಪರಿಣಾಮವನ್ನ ಮುಂದೆ ನಾವೇ ಎದುರಿಸಬೇಕಾಗ್ತದೆ. ನಮ್ಮಿಂದ ಸಾಧ್ಯವಾದ್ರೆ ಬೇರೆಯವರ ಭಯ ದುಃಖವನ್ನ ದೂರ ಮಾಡಲು ಪ್ರಯತ್ನಿಸಬೇಕೇ ವಿನಃ ಅನ್ಯರನ್ನ ಭಯ ಪಡಿಸಿ ನಾವು ಅದರಿಂದ ಮಜಾ ತೆಗೆದುಕೊಳ್ತೀವಿ ಅನ್ನೋದು ಹುಚ್ಚಾಟದ ಕೆಲಸ. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಇದುವರೆಗೆ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 6:20 ಆಗಲಿದೆ. ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.

0: ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ ರೂಸ್ ದೇಶಸ್ಯ ರಾಷ್ಟ್ರಪತಿನಾ ವ್ಲಾಡಿಮಿರ್ ಪುತಿನ್ ಇತ್ಯನೇನ ಸಹ ಸಮವೇತ. ಶೀರ್ಷ ಸಮ್ಮೇಳನಾನಾಂ ದ್ವಿಪಕ್ಷೀಯ ಸಂಬಂಧಾನಾಂ ಚ ಅಭವದ್ ಗಹನಂ ಮಂಥನಂ. ಬೇಜಿಂಗ್ ನಗರಂ ಸಂಪ್ರಾಪ್ತಃ ಅಜಿತ್ ಡೋಭಾಲಃ. ಸೀಮಾ ಪ್ರಕರಣೆ ಪಂಚವಿಂಶತಿತಮಸ್ಯ ಉಚ್ಚಸ್ತರೀಯ ವಿಶೇಷ ಪ್ರತಿನಿಧಿ ಉಪವೇಶನಸ್ಯ ನೇತೃತ್ವಂ ಕರಿಷ್ಯತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಪ್ರಾಥಮಿಕ ಅಂದಾಜಿನಂತೆ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆಗಳು ಬರದ ಹಿನ್ನೆಲೆ ಹಾನಿಯಾಗಿವೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಜಿಲ್ಲೆಯ 75% ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿ

0: ಕೊಂಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗದಗ್, ರೋಣ, ಗಜೇಂದ್ರಗಡ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡರಗಿ ಹಾಗೂ ನರಗುಂದ ತಾಲೂಕುಗಳ ವಿವಿಧ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿದ ಸಚಿವರು ಬರ ಪರಿಸ್ಥಿತಿ ಅವಲೋಕಿಸಿದ ಬಳಿಕ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಪ್ರಸಕ್ತ ಸಾಲಿನಲ್ಲಿ ಶೇಕಡ 80% ಬೆಳೆ ವಿಫಲವಾಗಿರುವ ಸಾಧ್ಯತೆ ಇದೆ. ವಿಮಾ ಕಂಪನಿಗಳಿಂದ ರೈತರಿಗೆ ಶೀಘ್ರ ಪರಿಹಾರ ತಲುಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಗದಗ್ ಜಿಲ್ಲೆಯಲ್ಲಿ ಜೂನ್ 1 ರಿಂದ ಆಗಸ್ಟ್ 7 ರವರೆಗೆ ಬಿದ್ದಿರುವ ಮಳೆಯ ಪ್ರಮಾಣ ವಾಡಿಕೆಗಿಂತ ಶೇಕಡ 31% ಕಡಿಮೆಯಾಗಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಶೀಘ್ರದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗದಗ್ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಉನ್ನತ ಶಿಕ್ಷಣ ಖಾತೆ ಹಾಗೂ ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದೇಶ ನೀಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ್ ಜಿಲ್ಲೆಗೆ ಇತ್ತೀಚೆಗೆ ಭೇಟಿ ನೀಡಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಗದಗ್ ಜಿಲ್ಲೆಯ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಜಿರಾಮ್ಜಿ ಜಾಬ್ ಕಾರ್ಡ್ ವಿತರಣೆ ಮೇಳ ಆಯೋಜಿಸಲಾಗಿದೆ. ಈ ಅಭಿಯಾನ ಸೆಪ್ಟೆಂಬರ್ 15ರವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆಯಲ್ಲಿ ಗದಗ್ ನಗರದ ಜಿಲ್ಲಾಡಳಿತ ಭವನದ ಸಭಾಭವನದಲ್ಲಿ ಸ್ಥಳೀಯ ಹಾಗೂ ಆಂತರಿಕ ದೂರು ನಿವಾರಣಾ ಸಮಿತಿ ಸದಸ್ಯರಿಗೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ಕಾನೂನು ಕುರಿತು ತರಬೇತಿ ಕಾರ್ಯಾಗಾರ ಜರುಗಿತು. ಹೆಣ್ಣು ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಕರೆ ನೀಡಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಯಾದಗಿರಿ ನಗರದ ಸ್ವಚ್ಛತೆಯ ದೃಷ್ಟಿಯಿಂದ ನಗರದ ರಸ್ತೆ, ಪಾದಚಾರಿ ಮಾರ್ಗ, ಸಾರ್ವಜನಿಕ ಮೂಲಸೌಕರ್ಯ ಸಮಸ್ಯೆಗಳಿರುವ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಖುದ್ದು ಸಂದರ್ಶಿಸಿ ಪರಿಶೀಲನೆ ನಡೆಸಿದರು. ಸರ್ಕಾರಿ ಪದವಿ ಮಹಾವಿದ್ಯಾಲಯದ ರಸ್ತೆ, ಸೇಡಂ ರಸ್ತೆ, ವಿಶ್ವಾರಾಧ್ಯ ನಗರಗಳಿಗೆ ಭೇಟಿ ನೀಡಿದ ಅವರು ಪಾದಚಾರಿ ಮಾರ್ಗಗಳಲ್ಲಿನ ಒತ್ತುವರಿ ತೆರವುಗೊಳಿಸಬೇಕು, ರಸ್ತೆ ಬದಿಯ ಕಸ ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ತಕ್ಷಣ ತೆರವುಗೊಳಿಸುವಂತೆ ನಿರ್ದೇಶಿಸಿದರು. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಚೆನ್ನೈ ಸೂರತ್ ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಯೋಜನೆಯಿಂದ ಬಾಧಿತ ರೈತರ ಜಮೀನುಗಳಿಗೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭರವಸೆ ನೀಡಿರುವುದಾಗಿ ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 6:35.
2: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ? ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
3: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
2: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡು ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಗೆ ಹೇಳಿದ ಕೆಲಸ ಮಾಡ್ಕೊಂಡಿರ.

0: ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮನಿ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 6:37 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
2: ಅಕಾಲಿಕ ಮಳೆಗೆ ಮಿಂಚು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮೂರು ಕಾಲೇಜ್ನಲ್ಲಿ
5: ಚಿಂತಿಸ್ಬೇಡಿ,
4: ಫೀಸ್ ನೋಡು. ಏನ್ ಸಮಾಚಾರ?
6: ಏನಾಯ್ತು?
5: ಫೀಸ್ ನ ಟೆನ್ಷನ್.
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
11: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
12: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
13: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
12: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
13: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ, ಸೆಪ್ಟೆಂಬರ್ 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ತಮಿಳುನಾಡಿಗೆ 9,000

ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸಲು ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗುವುದು ಎಂದು ಘೋಷಿಸಿದ್ದಾರೆ. ಈ ಬಾರಿ 3 ದಿನಗಳ ಮುಂಚಿತವಾಗಿಯೇ ಕಲಾಪವನ್ನು ಮುಂದೂಡಲಾಗಿದೆ. ವಿಧಾನಮಂಡಲ ಅಧಿವೇಶನ ಆರಂಭವಾದಾಗಿನಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಧರಣಿ ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಕಲಾಪ ಸುಗಮವಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ. ವಿಧಾನಸಭೆಯಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಧರಣಿ ನಡೆಸಿದರು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ದೊರೆತಿದೆ. ಬಳಿಕ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರ ಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಮಾತನಾಡಿ, 1976 ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ ಈಗ ಎದುರಾಗಿದೆ. 240 ತಾಲೂಕುಗಳಲ್ಲಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದ್ದು 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ಬರ ಪೀಡಿತ ಪ್ರದೇಶಗಳಿಂದ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ತಿಳಿಸಿದರು. ಬೆಂಗಳೂರು ನಗರದಲ್ಲಿ H1N1 ಪ್ರಕರಣಗಳಲ್ಲಿ ತುಸು ಏರಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಯಾವುದೇ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯದ ಆರೋಗ್ಯ ವ್ಯವಸ್ಥೆಯು ಅಗತ್ಯ ಮೂಲಸೌಕರ್ಯ, ಬೆಡ್ಗಳು ಹಾಗೂ ಔಷಧಿಗಳ ಸಂಗ್ರಹದೊಂದಿಗೆ ಸನ್ನದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ರಾಜ್ಯಾದ್ಯಂತ 4,212 H1N1 ಪ್ರಕರಣಗಳು ವರದಿಯಾಗಿವೆ. ಮಕ್ಕಳಲ್ಲಿ ಪದೇ ಪದೇ ಬರುವ ಜ್ವರ, ಬಿಟ್ಟು ಬಿಟ್ಟು ಬರುವ ಚಳಿ, ಮೈಕೈ ನೋವು, ಆಯಾಸ, ಸುಸ್ತು, ನೆಗಡಿ, ಕೆಮ್ಮು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ಸಲಹೆ ನೀಡಿದ್ದಾರೆ. ಕೂಡಲೇ ಹತ್ತಿರದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಯಾವುದೇ ಕಾರಣಕ್ಕೂ ಸ್ವಯಂ ಔಷಧೋಪಚಾರ ಮಾಡಬಾರದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳುಹಿಸಬಾರದು ಹಾಗೂ ಮನೆಯಲ್ಲೇ ಚಿಕಿತ್ಸೆ ನೀಡಬೇಕು. ಇದು ಇತರೆ ಮಕ್ಕಳಿಗೆ ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿಯಾಗುತ್ತದೆ ಎಂದು ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 5,54,00,000 ಮತದಾರರ ಪೈಕಿ 4,46,00,000 ಮಂದಿಯ ಹೆಸರು ಪಟ್ಟಿಯಲ್ಲಿ ಉಳಿದುಕೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಚುನಾವಣೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1,07,96,000 ಮತದಾರರನ್ನು ಎಎಸ್ಡಿಡಿಒ ಆಗಿ ಗುರುತಿಸಲಾಗಿದ್ದು ರಾಜ್ಯದಲ್ಲಿ 951 ಎನ್ಆರ್ಐಗಳು ಇದ್ದಾರೆ ಎಂದು ತಿಳಿಸಿದ್ದಾರೆ. ಕರಡುಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಸೆಪ್ಟೆಂಬರ್ 23 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು ಅಕ್ಟೋಬರ್ 27 ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಭೌತಿಕವಾಗಿ ಇಆರ್ಸಿ ಇಲ್ಲವೇ ಎಇಆರ್ಒ ಮೂಲಕ ಅಥವಾ ಆನ್ಲೈನ್ನಲ್ಲಿ ವೋಟರ್ಸ್ ಇಸಿಐ ಪೋರ್ಟಲ್ ಮತ್ತು ಇಸಿಐ ನೆಟ್ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದೆ. ಬೆಂಗಳೂರು ನಗರದಲ್ಲಿ 56,99,000 ಮತದಾರರಿದ್ದಾರೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ್ ಪ್ರಕಟಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 14,08,000 ಮತದಾರರ ನೋಂದಣಿಯಾಗಿದೆ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 13,75,000 ಮತದಾರರು ಪಟ್ಟಿಯಲ್ಲಿ ಉಳಿದಿದ್ದು 1,67,000 ಮತದಾರರು ವಿವಿಧ ಕಾರಣಗಳಿಂದ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆಎಸ್ ಲತಾಕುಮಾರಿ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 11,24,000 ಮತದಾರರಿದ್ದು ಪಟ್ಟಿಯಿಂದ 1,71,000 ಮತದಾರರನ್ನು ಕೈಬಿಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16,84,000 ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,46,000 ಮತದಾರರ ಪಟ್ಟಿಯಿಂದ ಹೊರಗುಳಿದಿರುವ 1,50,000 ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ.

0: ಕೇಳ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದ್ದು ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚಿಸಿದೆ. ಇಂದು ನಡೆದ ಸಮಿತಿಯ 141 ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಅವಧಿಯಲ್ಲಿ ಬಿಳಿಗುಂಡ್ಲುವಿನ ಹರಿವನ್ನು 9,000 ಕ್ಯೂಸೆಕ್ ಮಟ್ಟದಲ್ಲಿ ಖಾತ್ರಿಪಡಿಸುವ ಜವಾಬ್ದಾರಿ ಕರ್ನಾಟಕದ ಪ್ರತಿನಿಧಿಗಳ ಮೇಲಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಎರಡೂ ರಾಜ್ಯಗಳ ವಾದವನ್ನು ಪರಿಶೀಲಿಸಿದ ಪ್ರಾಧಿಕಾರ ಅಂತಿಮವಾಗಿ 9,000 ಕ್ಯೂಸೆಕ್ ನೀರು ಹರಿಸಲು ಸೂಚಿಸಿದೆ. ಈ ನಡುವೆ ಕಾವೇರಿ ನೀರು ಹಂಚಿಕೆ ಸಂಬಂಧ ತಮಿಳುನಾಡು ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ನಡೆಸಿದ ಸುಪ್ರೀಂಕೋರ್ಟ್ ಇದೇ 31 ವಿಚಾರಣೆ ಮುಂದೂಡಿದೆ. ಉಭಯ ರಾಜ್ಯಗಳು ಅಂಕಿಅಂಶಗಳೊಂದಿಗೆ ಹಾಜರಾಗುವಂತೆ ಸೂಚಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡ ಪರ ಹಾಗೂ ರೈತಪರ ಸಂಘಟನೆಗಳು ಇಂದು ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಗೂ ಬೆಳೆಗಳಿಗೆ ನೀರಿಲ್ಲದೆ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ನಿತ್ಯ ನೀರು ಬಿಡುವುದು ಎಷ್ಟು ಸರಿ ಎಂದು ಹೋರಾಟಗಾರರು ಪ್ರಶ್ನಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರ ಪ್ರಾರಂಭಕ್ಕೆ ಒತ್ತಾಯಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ KRS ಅಣೆಕಟ್ಟಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಯ ಗೇಟ್ ಹಾಗೂ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗವಾಗಿದೆ. ಮರಣೋತ್ತರ ವರದಿಯಲ್ಲಿ ಮೃತ ಕುಮಾರ್ನ ಒಳ ಉಡುಪಿನಲ್ಲಿ ಹೆಡ್ ಟಾರ್ಚ್, ಬೆಂಕಿ ಪೊಟ್ಟಣ, ಬೀಡಿ ಇದ್ದಿರುವ ಬಗ್ಗೆ ಉಲ್ಲೇಖವಾಗಿದ್ದು ಈತನ ಎದೆಗೆ ಗುಂಡು ಹಾರಿಸಲಾಗಿದೆ. ಆಂತೋಣಿಸ್ವಾಮಿ ಮರಣೋತ್ತರ ವರದಿಯಲ್ಲಿ ಎದೆ ಮತ್ತು ಕುತ್ತಿಗೆ ಭಾಗಕ್ಕೆ ಗುಂಡುಗಳು ಬಿದ್ದಿದ್ದು ಈತನ ಒಳ ಉಡುಪಿನಲ್ಲಿ ಅಲ್ಯೂಮಿನಿಯಂನ 9 ಪ್ರೈಮರ್ಗಳು ಪತ್ತೆಯಾಗಿವೆ. ಪೀಟರ್ ಮರಣೋತ್ತರ ವರದಿಯಲ್ಲೂ ಎದೆ, ಕುತ್ತಿಗೆ ಹಾಗೂ ತೊಡೆ ಭಾಗಕ್ಕೆ ಗುಂಡು ಹಾರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಪೊಲೀಸರು ತನಿಖೆ ಮುಂದುವರಿಸಿದ್ದು ಪ್ರಕರಣದ ವೇಳೆ ಸ್ಥಳದಲ್ಲಿದ್ದ 12 ಮಂದಿ ಅರಣ್ಯ ಸಿಬ್ಬಂದಿ ಹಾಗೂ ಘಟನೆಯ ಪ್ರತ್ಯಕ್ಷದರ್ಶಿ ಮತ್ತು ಆರೋಪಿಯಾಗಿರುವ ಮರಿಯಮಂಗಲದ ಮಹಿಮಾ ದಾಸ್ನ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಪಡೆದಿದ್ದಾರೆ. ರಾಜ್ಯದಲ್ಲಿನ ಬೌದ್ಧ ಸಮುದಾಯದ ಅಭಿವೃದ್ಧಿಗಾಗಿ ನೂತನವಾಗಿ ಘೋಷಿಸಲಾಗಿರುವ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂಪಡೆದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲೇ ಸ್ಥಾಪಿಸಬೇಕೆಂದು ಬೌದ್ಧ ಭಿಕ್ಕುಗಳ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿತು. ದೇಶದ ವಿವಿಧ ರಾಜ್ಯಗಳ ಬೌದ್ಧ ಭಿಕ್ಕುಗಳನ್ನೊಳಗೊಂಡ ನಿಯೋಗವು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿಯೇ ತರಬೇಕು ಎಂದು ಮನವಿ ಮಾಡಿದೆ. ಬೆಂಗಳೂರು ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದ ಖಾಲಿ ನಿವೇಶನಗಳನ್ನು ಗುರುತಿಸಿ ತ್ವರಿತವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ನಡೆದ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇಶದ ವೈವಿಧ್ಯಮಯ ಬುಡಕಟ್ಟು ಸಮುದಾಯಗಳ ಭಾಷೆಗಳು, ಉಪಭಾಷೆಗಳು, ಮೌಖಿಕ ಪರಂಪರೆ, ಸಾಂಪ್ರದಾಯಿಕ ಜ್ಞಾನ ಮತ್ತು ಆಚರಣೆಗಳನ್ನು ಸಂರಕ್ಷಿಸುವುದು ಅತ್ಯಗತ್ಯ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಹಿನ್ನೆಲೆ ವಿಧಾನಸಭೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 175 ತಾಲೂಕುಗಳಲ್ಲಿ ಮಳೆ ಕೊರತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾಹಿತಿ. H1N1 ಜ್ವರದ ಬಗ್ಗೆ ಆತಂಕ ಬೇಡ, ಎಚ್ಚರಿಕೆ ಇರಲಿ, ಆರೋಗ್ಯ ಸಚಿವರ ಸಲಹೆ. ಮತದಾರರ ಕರಡು ಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ CWRC ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
6: ಮನುಷ್ಯ ಕುಲದ ಅನ್ನದ ಬಟ್ಟಲು.
7: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
8: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
9: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:51:21. ಈಗ ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಚಡಚನ ತಾಲೂಕಿನ ಇಂಚಗೇರಿ ಗ್ರಾಮದ ಹಿರಿಯ ರೈತರಾದ ಶೆಟ್ಟಪ್ಪ ನಾವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದ್ರಾ ಎನ್ ಸಾಳುಂಕೆ.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
4: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
3: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
4: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
3: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
4: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
3: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
4: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
3: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ಪೊಲೀಸ್?
10: ಮಿಸ್ ಸೀಮಾ?
9: ಹೌದು.
10: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
9: ಯಾಕೆ ಆದ್ರೆ

0: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1,00,000 ಕೊಡಿ, ಬಚಾವಾಗ್ತೀರಾ.
1: ಅಷ್ಟೊಂದು ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
3: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.
8: ಮಣ್ಣಿನ ಮಗ.

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಗೇರಿ ಗ್ರಾಮದ ಹಿರಿಯ ರೈತರಾದ ಶೆಟ್ಟೆಪ್ಪ ನಾವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ. ಇವರು ಸಮಗ್ರ ಕೃಷಿ, ಸುಸ್ಥಿರ ಕೃಷಿ, ಸಾವಯವ ಮತ್ತು ಅರಣ್ಯ ಕೃಷಿಯನ್ನು ಮಾಡಿ ಯಶಸ್ಸನ್ನು ಕಂಡಂಥವರು. ಇವರು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಗೇರಿ ಗ್ರಾಮದವರು. ಇವರು ರೈತರಿಗೆ ಕೃಷಿಯ ತರಬೇತಿಯ ಜೊತೆಗೆ ಯೋಗ ಮತ್ತು ಆಯುರ್ವೇದಿಕ ತರಬೇತಿಯನ್ನು ಕೂಡ ಇವರು ಕೊಡ್ತಾರೆ. ಇವರು ಯಾರು ಅಂತ ತಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಅನ್ಕೊಡ್ತೀನಿ. ಇವರು ಶೆಟ್ಟೆಪ್ಪ ನಾವೇ ಅಂತೇಳಿ ಬನ್ನಿ, ಇವರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಶೆಟ್ಟೆಪ್ಪ ನಾವೇ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ಶೆಟ್ಟೆಪ್ಪ ನಾವೇ ಅವರೇ, ತಮ್ಮ ಪರಿಚಯ ಮಾಡಿಕೊಡ್ರಿ.
2: ಆಕಾಶವಾಣಿಯಿಂದ ಕೇಳುವಂಥ ಎಲ್ಲ ನನ್ನ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಶೆಟ್ಟೆಪ್ಪ ದುಂಡಪ್ಪ ನಾವೇ ಅಂತೇಳ್ಬಿಟ್ಟು, ಚಡಚಣ ತಾಲೂಕು ಇಂಚಗೇರಿ ಗ್ರಾಮ. ನಾವೊಬ್ಬರು ಸಮಗ್ರ ಸುಸ್ಥಿರ ಸಾವಯವ ಮತ್ತು ನೈಸರ್ಗಿಕ ಕೃಷಿಕರು, ಅಲ್ಲದೆ ಯೋಗ ಮತ್ತು ಆಯುರ್ವೇದ ತಜ್ಞರು. ಆಮೇಲೆ ಇದು ಅಲ್ಲೇ ಸ್ವತಃ ನಾವು ರೈತರಾಗಿದ್ದೀವಿ ಸರ್.
1: ತಾವು ಯೋಗ ಮತ್ತು ಆಯುರ್ವೇದಿಕ ತಜ್ಞರು ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿ ತಾವು ತರಬೇತಿಯನ್ನು ತಗೊಂಡ್ರಿ ಮತ್ತು ಯಾವ ರೀತಿ ರೈತರಿಗೆ ತರಬೇತಿಯನ್ನು ಕೊಡ್ತೀರಿ ಇದರ ಬಗ್ಗೆ
2: ಸರ್? ಇದೊಂದು ವಿಶೇಷವಾಗಿ ಹೇಳಬೇಕಂದ್ರೆ, ನಾ ಎಲ್ಲ ರೈತರ ಮಕ್ಕಳು ಯಾವತ್ತೂ ಯಾವುದ್ರೊಳಗೆ ಹೋಗುವುದಿಲ್ಲ, ಕೇವಲ ಬರೀ ಕೃಷಿ ಅಷ್ಟೇ ಮಾಡಿಕೊಂಡು ಅವಲಂಬಿತ ಇರ್ತಾರೆ. ಮಾನ್ಯ ಪ್ರಧಾನಮಂತ್ರಿ ಒಂದು ಮಾತನ್ನು ಹೇಳ್ತಾರೆ, ರೈತ ಅಭಿವೃದ್ಧಿ ಆಗಬೇಕಾದ್ರೆ ಡಬ್ಲಿಂಗ್ ದ ಇನ್ಕಮ್, ದ್ವಿಗುಣಗೊಂಡಾಗ ಮಾತ್ರ ರೈತ ಮುಂದೆ ಬರೋಕ್ಕೆ ಸಾಧ್ಯ ಇದೆ. ಕೆಲವು ವರ್ಷದ ಹಿಂದೆ ನಮಗೆ ಉತ್ತರಾಖಂಡದ ಒಬ್ಬ ಗುರುದೇವ್ ಬಾಬಾ ಅವರು ನಮಗೆ ತರಬೇತಿ ನೀಡಿದ್ರು. ಪುನಃ ಅಲ್ಲಿ ಒಂದು 2 ವರ್ಷದ್ದು ತರಬೇತಿ ಮಾಡಿದ್ರು. ಆ 2 ವರ್ಷದ ತರಬೇತಿಯಲ್ಲಿ ನಾವು ಯೋಗ ಮತ್ತು ಆಯುರ್ವೇದ ತರಬೇತಿ ಮಾಡಿಕೊಂಡಿವಿ. ಅಂದ್ರೆ ಉದಾಹರಣೆಗೆ ಒಬ್ಬ ರೈತ ಮಗ ತನ್ನ ಜಮೀನಲ್ಲಿ ಇದ್ದಂತ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಂಡು ಸುಮಾರು ರೋಗಗಳಿಗೆ, ಈಗ ಮನುಷ್ಯ ಬರುವಂತ 105 ರೋಗಗಳು, ಜಾನುವಾರು ಬರುವಂತ 65 ರೋಗಗಳನ್ನ ತನ್ನ ತೋಟದಲ್ಲಿ ಸಿಗುವಂತ ಜಡಿ ಬೂಟಿಯ ಅಂದ್ರೆ ಒಣಔಷಧನ ಬಳಕೆ ಮಾಡಿಕೊಂಡು ಇದನ್ನ ಆರಾಮನ್ನ ಮಾಡ್ಕೋಬಹುದು. ಆಮೇಲೆ ಈ ಉದಾಹರಣೆಗೆ ನೋಡ್ರಿ, ಈ ದಾಂಗಡಿ ಬೆಳ್ಳೆ ಅಂತಾರೆ, ಒಂದೊಂದು ಏರಿಯಾಕ್ ಒಂದೊಂದು ಹೆಸರಿದೆ. ಅದಕ್ಕೆ ಅದು ಅತ್ಯಂತ ಉತ್ಕೃಷ್ಟವಾದ ಔಷಧ ಗುಣ ಹೊಂದಿದೆ. ಆಮೇಲೆ ಅದು ಅಲ್ಲಿ ಅತಿಬಲ ನೋಡ್ರಿ, ಈ ಕೆಲವೊಂದು ಬದುಗಳಿಗೆ ಫ್ರೀಯಾಗಿ ಹೇಳ್ತದೆ, ಆ ಅತಿಬಲದ ಮಹತ್ವವೇ ಗೊತ್ತಿಲ್ಲ. ಇಂಥವನ್ನ ರೈತರಿಗೆ ಗುರುತಿಸೋದು, ಆಮೇಲೆ ಮುಖ್ಯವಾಗಿ ಉದ್ದೇಶ ಏನಪ್ಪಾ ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಆರಾಮ ಮಾಡಿಕೊಡೋದು, ಇದೇ ಯೋಗ ಮತ್ತು ಆಯುರ್ವೇದ ಒಂದು ಕಲೆ ಸರ್.
1: ತುಂಬ ಸಂತೋಷ ಶೆಟ್ಟಪ್ಪ ಅವರೇ. ಅದೇ ರೀತಿ ಇಷ್ಟೆಲ್ಲ ತಾವು ಯೋಗ ಮತ್ತು ಆಯುರ್ವೇದದಲ್ಲಿ ತರಬೇತಿಯನ್ನು ತಗೊಂಡು ತರಬೇತಿಯನ್ನು ಕೊಡ್ತೀರಿ, ತಾವು ಇಷ್ಟೆಲ್ಲ ಸಾಧನೆಯನ್ನು ಮಾಡ್ಕೊಂಡ್ರು ಕೃಷಿಗೆ ಯಾಕೆ ಬಂದ್ರಿ
2: ಸರ್? ಇದರ ಹಿನ್ನೆಲೆಯಾಗಿ ಒಂದು ಬಹಳ ಅಂತ ಒಂದು ಮಹತ್ವ ವಿಷಯ ಇದೆ. ಅಂದ್ರೆ ನಮ್ಮ ತಂದೆಯವರು ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಜೊತೆ ಯಾವತ್ತೂ ಇರ್ತಿದ್ರು. ಅವರು ತೋಟದ ಕಡೆ ಅಷ್ಟೊಂದು ಗಮನ ಹರಿಸ್ತಿದ್ದಿಲ್ಲ. ನಾವು ದೊಡ್ಡ ಜಮೀನ್ದಾರು, 30 ಎಕರೆ ಜಮೀನ್ ಸರ್, ದೊಡ್ಡ ಜಮೀನ್ದಾರು. ಅವಾಗ ನಮ್ಮ ತಂದೆಯವ್ರ ಒಂದು ಅಷ್ಟೊಂದು ಆಸಕ್ತಿ ವಹಿಸಿಲ್ಲ. ಬಿಟ್ಟಾಗ ನಮ್ಮ ತಂದೆಯವರು ನಮ್ಮ ಅಜ್ಜವರು, ಇಲ್ಲಪ್ಪ ನಿನ್ನ ಮದುವೆ ಆಗೈತಿ, ನೀವು ತೋಟಕ್ಕೆ ಹೋಗಿ ತೋಟದಾಗ ಇರೋತ್ತಂದು ತೋಟದಾಗಿಟ್ರು. ಅವಾಗ ನಾವು ಇನ್ನೂ ಚಿಕ್ಕರಿದ್ದೀವಿ, ಅವಾಗ ಅತ್ಯಂತ ಹೆಚ್ಚು ರಾಸಾಯನಿಕ ಗೊಬ್ಬರನ ಬಳಕೆ ಮಾಡಿ ನಮ್ಮ ತೋಟದೊಳಗೆ ಬಿತ್ತನೆ ಮಾಡ್ತಿದ್ರು. ಅವಾಗ ನಾನು 4ನೇ ಕ್ಲಾಸ್ ಓದ್ತಿದ್ದೆ. ಅವಾಗ ಚಿಕ್ಕವನು, ಅತಿ ಚಿಕ್ಕವನು, ಯೂರಿಯಾ ಚೀಲ ಮತ್ತು DAP ಚೀಲ ಬಿಚ್ಚಿಟ್ಟು ಅವ್ರು ಬಿತ್ಕೋತ ಮುಂದೆ ಹೋಗುವಾಗ ನಾ ಹಿಂದಿಂದ ಹೋಗಿ ನನಗೆ ಎಷ್ಟು ಬೇಕಾದ ಅಷ್ಟು ಯೂರಿಯಾ ಮತ್ತು DAP ಎರಡನ್ನೂ ತಿಂದಿದ್ದೆ. ತಿಂದು ಪ್ರಜ್ಞೆ ತಪ್ಪಿ ಬಿದ್ದ ಬಳಕ ನನಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಅವಾಗ ನಮ್ಮ ಕಾಕರು ಹೇಳ್ತಿರು, ರಾಸಾಯನಿಕ ಅತಿ ಕೆಟ್ಟದ್ದು, ರಾಸಾಯನಿಕ ಬಳಕೆ ಮಾಡಬಾರ್ದು. ಆ ಉದ್ದೇಶದಿಂದ ಏನು ಮಾಡಿದ್ವಿ, ನಮ್ಮ ತಂದೆ

0: ದೇವ್ರ ಬದಲಾಗಿ ಕೃಷಿ ನಾನೇ ಮಾಡ್ಕೋತ ಬಂದು ಸ್ವತಃ ನಾನು ಕೃಷಿಗೆ ಬರಬೇಕಾಯ್ತು. ಯಾಕಂದ್ರೆ ನಾವು ರೈತ ಬೆಳೆದಾಗ ಇವತ್ತಿನ ದಿವಸ ಅನ್ನ ರೈತ ಬೆಳಿಲಿಕ್ಕಂದ್ರೆ ಅನ್ನ ಇಲ್ಲ ಅಂತೇಳಿ ನಾ ಸಮಗ್ರ ಸುಸ್ಥಿರ ಕೃಷಿ ಯಾಕೆ ಮಾಡಬಾರ್ದು, ನಮ್ಮ ಹೊಲದಾಗ ವಿವಿಧ ಬೆಳೆಯನ್ನು ಯಾಕೆ ಬೆಳಿಬಾರ್ದು ಅನ್ನೋ ಉದ್ದೇಶದಿಂದ ಆಮೇಲೆ ಬರೀ ನಾನು ಬೆಳೆಯೋದು ಅಷ್ಟೇ ಅಲ್ಲ, ನಾನು ಬೆಳೆದದ್ದನ್ನು ನಮ್ಮ ತೋಟದಲ್ಲಿ ಬೆಳೆದದ್ದನ್ನು 4 ಜನರಿಗೆ ಮಾದರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಕೃಷಿಗೆ ಬರಬೇಕಾಗ್ತದೆ ಸರ್.
1: ಓಹೋ, ತುಂಬ ಸಂತೋಷ ಶೆಟ್ಟಪ್ಪ ಅವರೇ. ಅದೇ ರೀತಿ ಈಗ ತಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಏನು ಹೇಳಕ್ ಬಯಸ್ತೀರಿ?
0: ಸರ್, ಇದೊಂದು ಅತ್ಯಂತ ಮಹತ್ವದ ವಿಷಯ. ಮಣ್ಣು ಮತ್ತು ನೀರು ರೈತನ ಎರಡು ಕಣ್ಣುಗಳಿದ್ದಾಗೆ ಯಾವತ್ತು ನಾವು ರೈತ ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಮಾಡೋದಿಲ್ಲ ಅಲ್ಲಿವರೆಗೆ ಆ ರೈತ ಅಲ್ಲ ಅನಿಸ್ತದ. ಯಾಕಂದ್ರೆ ಭೂಮಿ ಫಲವತ್ತತೆ ಇಲ್ಲದೆ ಬೆಳೆ ಬರಕ್ಕೆ ಸಾಧ್ಯತೆ ಆಗೋದಿಲ್ಲ. ಭೂಮಿ ಫಲವತ್ತತೆ ಆಗೋದಕ್ಕೆ ಹೆಂಗೆ, ನ್ಯಾಚುರಲ್ ಆಗಿ ಹಿಂದಿನ ಕಾಲದಲ್ಲಿ ಹಿರಿಯರು ನೈಸರ್ಗಿಕವಾಗಿ ಭೂಮಿ ಫಲವತ್ತತೆ ಮಾಡ್ತಿದ್ರು. ಇವತ್ತಿನ ದಿವಸ ನಾವು ಅತಿಯಾದ ರಾಸಾಯನಿಕ ಗೊಬ್ಬರನ ಹಾಕಿ ನಾವು ಹಾಳು ಮಾಡ್ತಿದ್ವಿ. ನೈಸರ್ಗಿಕ ಪದ್ಧತಿಯಲ್ಲಿ ಯಾವ ರೀತಿ ಮಾಡ್ತಿರಪ್ಪ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಂದ್ರೆ, ಕಟಾವಾದ ಕೂಡಲೇ ಆಳವಾದ ಮಾಗಿ ಉಳುಮೆ ಮಾಡ್ತಿರು.
1: ಹೌದು,
0: ಮಾಗಿ ಉಳುಮೆ ಮಾಡಿ ಅವ್ರು ಹೇಳ್ತಿರು, ಶ್ರೀಮಂತ ಹಾಕಿರೋದ ಗೊಬ್ಬರ ಸಮಾನ ಬಡವನ ಮಾಗಿ ಉಳುಮೆ ಆತಂದು. ಯಾಕಂದ್ರೆ ಅತಿಯಾದ ಸೂರ್ಯನ ಶಾಖ ಬೀಳೋದ್ರಿಂದ ಅಲ್ಲಿದ್ದಂಥ ಕೀಟಗಳ ಮೊಟ್ಟೆಗಳು ನಾಶ ಆತಾವು, ಹಾನಿಕಾರಕ ಶಿಲೀಂಧ್ರಗಳಿದ್ದಂಥ ನಾಶ ಆತದ. ಆಮೇಲೆ ಮಣ್ಣಿಗೆ ಶಕ್ತಿ ಬರ್ತದ, ಆ ಶಕ್ತಿ ಬರೋದ್ರಿಂದ ಭೂಮಿ ಫಲವತ್ತೆ ಆಗ್ತದ. ಭೂಮಿ ಫಲವತ್ತೆ ಆಗೋದ್ರಿಂದ ಒಳ್ಳೆ ಇಳುವರಿ ಪಡಿಲಿಕ್ಕಾಗ್ತದೆ. ಆಮೇಲೆ ಇದ್ರ ಜೊತೆಗೆ ನೀರಿನ ಸಂರಕ್ಷಣೆ ಏನಪ್ಪ ಅಂತಂದ್ರೆ, ಅತಿಯಾದ ರಭಸದಿಂದ ಬೀಳುವಂತ ಮಳೆನ ಆ ಮಾಗಿ ಉಳುಮೆ ಮಾಡ್ತಿಲ್ಲ ಅಂದ್ರೆ ಫಲವತ್ತದ ಮೇಲ್ಮಣ್ಣ ಕೊಚ್ಕೊಂಡು ಹೋಗಿಬಿಡ್ತದ. ಅವಾಗ ಏನ್ ಮಾಡ್ತಾನೆ, ಆಳವಾದ ಮಾಗಿ ಉಳುಮೆ ಮಾಡ್ತೀವಿ ಅಂದ್ರೆ ಆ ನೀರನ್ನ ಮಣ್ಣಿನೊಳಗೆ ಇಳಿಯಕ್ ಚಾಲು ಆಗ್ತದ. ಅದಲ್ಲೇ ಕರ್ಲ ಭೂಮಿ ಅಥವಾ ನೀರು ಹಿಡಿಲಾರ ಭೂಮಿ ಇತ್ತು ಅಂದ್ರೆ ಚೌಕ ಮಡಿಗಳನ್ನ ಮಾಡ್ಕೋಬಹುದು. ಚೌಕ ಮಡಿಗಳ ಮುಖಾಂತರ ನೀರು ನಿಂಗಿಸಬಹುದು. ಆಮೇಲೆ ಬದುಗಳು ಹಾಕ್ತಿವಿ, ಹೊಲ ಸುತ್ತಲೂ ಬದು ಹೋಗ್ತಿವಿ, ಟ್ರೇನ್ಸ್ ಕಂಪ್ ಬಂಡ್ ಮಾಡೋದ್ರಿಂದ ಮಳೆ ನೀರನ್ನು ಇಂಗಿಸಲಿಕ್ಕೆ ಅನುಕೂಲ ಆಗ್ತದೆ. ಇದು ಅಲ್ಲದೆ ಯಾವುದೇ ರೀತಿ ತ್ಯಾಜ್ಯ ವಸ್ತುಗಳನ್ನು ಸುಟ್ಟು ಹಾಕಲಾರ್ದೆ, ನಾವು ಈಗ ಮಾಗಿ ಉಳುಮೆ ಮಾಡೋ ಸಮಯದಲ್ಲಿ ಎಷ್ಟೊಂದು ಬುಡಿಚಿ ರೌದಿ ಬಿದ್ದಿದೆ, ಅವೆಲ್ಲ ಈ ಕ್ರಿಮಿಕೀಟಗಳಿಗೆ ಸೂಕ್ಷ್ಮಾಣು ಜೀವಗಳಿಗೆ ಆಹಾರ ಆಗ್ತದೆ. ಅದು ಹೆಂಗೆ ಆಹಾರ ಆಗ್ತದಪ್ಪ ಅಂದ್ರೆ, ನೆಗಲಿ ಹಾಕೋ ಮುಂದೆ ಎಲ್ಲ ಮಣ್ಣುಗಳು ಮುಚ್ಚೋತ್ ಹೋಗಿಬಿಡ್ತಾವೆ. ಅದನ್ನು ಕೆಲವೇ ದಿವಸಗಳಲ್ಲಿ ಬಿಸಿಲು ಮಳೆಗೆ ಕಳತು ಅದು ಸೂಕ್ಷ್ಮಾಣು ಜೀವಗಳಿಗೆ ಆಹಾರ ಆಗ್ತದೆ. ಈ ರೀತಿಯಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆ ನಮ್ಮ ತೋಟದಲ್ಲಿ ಮಾಡ್ತೀವಿ. ಆಮೇಲೆ ವಿಶೇಷವಾಗಿ ಅಂದ್ರೆ, ಈಗ ಇವತ್ತೊಂದು ದಿವಸ ಕೃಷಿ ವಿಶ್ವವಿದ್ಯಾಲಯ ಸಹ ವಿಸ್ತರಣೆ ನಿರ್ದೇಶಕರು ಕೆಲವೊಂದು ತರಬೇತಿಗಳನ್ನು ಕರೆಸಿರ್ತಾರೆ. ಅಲ್ಲಿ ವಿಶೇಷ ನಮ್ಮಿಂದ ತರಬೇತಿ ಕೊಡೋದಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ತರಬೇತಿ ಬಗ್ಗೆನೇ ಹೆಚ್ಚು ಇದು ಮಾಡಕ್ ಹೇಳ್ತಾರೆ. ನಿಮ್ಮ ತೋಟದಲ್ಲಿ ಯಾವ ರೀತಿ ಮಾಡಿರಿ ರೈತರಿಗೆ ಮತ್ತು ಕೃಷಿ ಸಖಿ ಪಶು ಸಖಿ ಅವರಿಗೆ ತರಬೇತಿ ಮಾಡುತ್ತಂದು ಹೇಳ್ತಾರೆ. ಅವಾಗ ನಾನು ರೈತ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಬಗ್ಗೆ ಅವ್ರಿಗೆ ತರಬೇತಿ ಮಾಡ್ತೀನಿ.
1: ಅದೇ ರೀತಿ ಈಗ ತಾವು ನೀರಿನ ಸಂರಕ್ಷಣೆ ಕುರಿತು ಹೇಳಿದ್ರಿ, ಇದರಿಂದ ಮಳೆ ನೀರಿನ ಕೊಯ್ಲು ಆದಂಗೆ ಆಗತ್ತಲ್ಲ?
0: ಹೌದು ಸರ್, ನಿಜ. ಯಾಕಂದ್ರೆ ಯಥೇಚ್ಛವಾಗಿ ನೈಸರ್ಗಿಕ ಸಿಗುವಂತ ನೀರನ್ನು ನಾವು ಹಾಳು ಮಾಡಿಬಿಟ್ಟು ಅಂದ್ರೆ ಹೊಳ್ಳಿ ನಮ್ಗೆ ಸಿಗುದಿಲ್ಲ. ಇರುವಾಗ ನಮ್ಮ ಭೂಮಿಯಲ್ಲಿ ಇಂಗಿಸಿಬಿಟ್ಟು ಅಂದ್ರೆ ಒಳ್ಳೆ ಒಂದು ಅವಕಾಶ ಆಗ್ತದೆ. ಆ ಉದ್ದೇಶದಿಂದ ಮಳೆ ನೀರನ್ನ ನಾವು ಹಿಡಿದಿಟ್ಟುಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ಆಗ್ತದೆ ಅಂತ ಹೇಳ್ಬೋದು ಸರ್.
1: ಇದರಿಂದ ಅಂತರ್ಜಲದ ಮಟ್ಟನೂ ಹೆಚ್ಚಾಗತ್ತೆ.
0: ಹೆಚ್ಚಾಗತ್ತಲ್ಲ ಸರ್.
1: ತುಂಬ ಸಂತೋಷ ಶೆಟ್ಟಪ್ಪ ಅವರೇ. ಅದೇ ರೀತಿ ಈಗ ತಾವು ಈ ಮಾಗಿ ಉಳುಮೆ ಕುರಿತು ಹೇಳಿದ್ರಿ, ಈ ಮಾಗಿ ಉಳುಮೆ ಮಾಡ್ಬೇಕಂದ್ರ ಮುಂಚೆ ಯಾವ ರೀತಿ ಅದನ್ನ ನೇಗಿಲದಿಂದ ಹೊಡಿಬೇಕು, ಅದನ್ನ ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತೀರಿ ನಮ್ಮ ರೈತರಿಗೆ?
0: ಸರ್, ಮಾಗಿ ಉಳುಮೆಯಲ್ಲಿ ಬಹಳಷ್ಟು ಪ್ರಕಾರಗಳದಾವ. ಅದು ಕಡಿಮೆ ಬಂಡವಾಳ ಹೆಚ್ಚಿನ ಫಲವತ್ತತೆ ಆಗಬೇಕು. ರೈತ ವಿಚಾರ ಮಾಡಬೇಕು, ಏ ಪ್ರತಿ ವರ್ಷ ಡಬಲ್ ಪಲ್ಟಿ ನೇಗಿಲೆ ಹಾಕ್ತದೆ ಅಂದ್ರೆ ಅದು ಒಳ್ಳೇದಲ್ಲ. ಪ್ರತಿ ವರ್ಷ ಸಿಂಗಲ್ ಪಲ್ಟಿ ಹೊಡಿತೀನಿ ಅಂದ್ರೆ ಅದು ಒಳ್ಳೇದಲ್ಲ. ಪ್ರತಿ ವರ್ಷ ಬರೀ ನಾ ಬಲರಾಮ್ ಹಾಕಿ ಹೊಡಿತೀನಿ ಅಂದ್ರೆ ಅದು ಒಳ್ಳೇದಲ್ಲ. ರೈತ ಒಬ್ಬ ಉತ್ಕರ್ಷ ರೈತಾಗಿ ಅವ ಭೂಮಿ ಫಲವತ್ತೆಯನ್ನು ಕಾಯ್ಕೋಬೇಕಾರೆ ಇಲ್ಲಿ ಒಂದು ಸಣ್ಣ ಸೂಕ್ಷ್ಮ ಒಂದು ವಿಚಾರ ಅದ. ಏನು ವಿಚಾರಪ್ಪ ಅಂತಂದ್ರೆ, ಪ್ರತಿ 3 ವರ್ಷಕ್ಕೊಂದ್ಸಲ ಆಳವಾದ ನೀವು ಡಬಲ್ ಪಲ್ಟಿ ನೇಗಿಲೇರಿ ಹಾಕ್ರಿ ಟ್ಯಾಕ್ಟರ್ದು ಅಥವಾ ಸಿಂಗಲ್ ಪಲ್ಟಿ ನೇಗಿಲೇರಿ ಹಾಕ್ರಿ, ಪ್ರತಿ 3 ವರ್ಷಕ್ಕೆ ಒಂದೇ ಸಲ
1: ಹೊಡಿಬೇಕು.
0: ಒಂದೇ ಸಲ ಆಳವಾದ ಉಳುಮೆ ಮಾಡಬೇಕು.
1: ಪ್ರತಿ ವರ್ಷ ಹೊಡಿಬೇಕು,
0: ಪ್ರತಿ ವರ್ಷ ನೀವು ಆಳವಾದ ಉಳುಮೆ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರತಿ 3 ವರ್ಷಕ್ಕೊಂದ್ಸಲ ಆಳವಾದ ಮಾಗಿ ಉಳುಮೆ ಮಾಡಿ ನೆಕ್ಸ್ಟ್ 2 ವರ್ಷ ಏನ್ ಬರ್ತಲ್ಲ, 2-3 ವರ್ಷ ಅವಾಗ ನೀವು ಬಲರಾಮ್ ಹಾಕೋದು. ಬರೀ ಬಲರಾಮ್ ಹಾಕಿ 2-3 ಸಲ ಬಲರಾಮ್ ಹಾಕ್ರಿ, 2-3 ಸಲ ಹತ್ತಿ ಹರಗಿದ್ರೆ ಅಂದ್ರೆ ಈಗ ಸಹೋದರಿಯರು ಮನೆಯಲ್ಲಿ ಹಿಟ್ಟು ನಾತಾರ, ಅವಾಗ ತಾನೇ ಸಾಮಾನ್ಯ ಹಿಟ್ಟು ನಾದಿ ರೊಟ್ಟಿ ಮಾಡೋದು ಹೆಂಗ, ಆಮೇಲೆ ಸ್ವಲ್ಪ ತಿದ್ದಿ ತೀಡಿ ನಾದಿ ರೊಟ್ಟಿ ಮಾಡೋದು ಹೆಂಗ. ಈ ನೋಡ್ರಿ, ಉದಾಹರಣೆ ನೋಡಿ, 3 ಸಲ ಬಲರಾಮ್ ಮಾಡ್ರಿ, 3 ಸಲ ಕುಂಟಿ ಹಾಕ್ರಿ, ಅವಾಗ ಮಣ್ಣಿನ ಕ್ವಾಲಿಟಿ ಹೆಂಗಾಗತ್ತ ನೋಡ್ರಿ. ಅವಾಗ ನೀವು ಯಾವ ಬೇಕಾದ ನೋಡ್ಕೊಂಡು ನೆಕ್ಸ್ಟ್ ಮಳಿ ಆದ್ಕೊಳ್ಳಿ ನೊಲ್ಲಿ ಹರಿತಿ ಹಾಕೊಂಡು ಬಿತ್ಕೊಂಡು ಬಿಟ್ರಿ ಅಂದ್ರೆ ಒಳ್ಳೆ ಭೂಮಿ ಫಲವತ್ತೆ ಆಗಿರ್ತಂತ ಹೇಳ್ಬೋದು ಸರ್.
1: ಓಹೋ, ಅದೇ ರೀತಿ ಈಗ ಮುಂಗಾರು ಪ್ರಾರಂಭ ಆಗೈತಿ, ಈಗ ಬಿತ್ತನೆಗೆ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕು
0: ಸರ್? ಇದು ಒಂದು ಬಹಳಷ್ಟು ಮುಖ್ಯದ ವಿಷಯ ರೀ. ಯಾಕಂದ್ರೆ ಕೆಲವೊಬ್ಬರು ರೈತರು ಈ ಸಲ ಗೊಂಜಾಳ ರೇಟ್ ಅಂದ್ರೆ ಗೊಂಜಾಳ ಹಾಕೋದು, ಸುರ್ಪಾನ್ಕ ರೇಟ್ ಅಂದ್ರೆ ಸುರ್ಪಾನಿ ಹಾಕೋದು, ತೊಗರಿ ರೇಟ್ ಹಾಕಿದ್ರೆ ತೊಗರಿನ ಹಾಕೋದು ಅಂದ್ರೆ ಆ ಭೂಮಿಯನ್ನು ಏನ್ ಮಾಡ್ಬೇಕು, ಮಣ್ಣಿನ ಫಲವತ್ತತೆನ ನೋಡ್ಕೋಬೇಕಾರೆ ಸ್ವತಃ ರೈತ ಅದವನು. ಯಾರೋ ಹೇಳ್ತಾರ ನಾ ಬಿತ್ತೀನಿ ಚಲೋ ರೇಟ್ ಅಂದ್ರೆ ಹಾಕ್ಬಾರ್ದು. ಅವಾಗ ಏನ್ ಮಾಡ್ಬೇಕು, ಮಡ್ಡಿ ಜಮೀನಿಗೆ ಯಾವ್ದು ಹಾಕ್ಬೇಕು, ಕೆಂಪು ಮಣ್ಣಿಗೆ ಯಾವ್ದು ಹಾಕ್ಬೇಕು, ಆಳವಾದ ಕಪ್ಪು ಮಣ್ಣಿಗೆ ಯಾವ್ದು ಹಾಕ್ಬೇಕು ಬೆಳಿ, ಆಮೇಲೆ ಸಾಮಾನ್ಯ ಮಣ್ಣಿಗೆ ಯಾವ್ದು ಬೆಳೆ ಹಾಕ್ಬೇಕು ಅಂದ್ರೆ ರೈತ ತಿಳ್ಕೋಬೇಕು. ಅವಾಗ ಏನ್ ಮಾಡ್ಬೇಕು, ಭೂಮಿಯನ್ನ ಆಯ್ಕೆ ಮಾಡ್ಕೋವಾಗ ಕಡಿಮೆ ತೇವಾಂಶ ಹಿಡಿದು ಬೆಳೆಯುವಂಥ ಬೆಳೆಗಳು, ಹೆಚ್ಚು ತೇವಾಂಶ ಬೇಕಂತ ಬೆಳೆಗಳು, ಆಮೇಲೆ ಅತಿ ಹೆಚ್ಚು ತೇವಾಂಶ ಬೇಕಂತ ಬೆಳೆಗಳನ್ನ ಗುರುತಿಸಿಕೊಂಡು ಹಾಕೋಬೇಕು. ಉದಾಹರಣೆಗೆ ಒಂದು ಮಾತನ್ನ ಹೇಳ್ತೀನಿ, ಭೂಮಿ ಹೆಂಗೆ ಆಯ್ಕೆ ಮಾಡೋದು.

0: ಈಗ ನಾವು ಸಿರಿಧಾನ್ಯನ ಒಯ್ದು ಅಂದ್ರೆ ರಾಗಿ, ನವಣಿ, ಬರಗ, ಸಾಮೆ, ಊದಲು, ಸಜ್ಜೆ, ಜೋಳ ಈ ಒಯ್ದು ಅತ್ಯಂತ ಫಲವತ್ತಾದ ಮಣ್ಣಿಗೆ ಹಾಕಿದ್ರು ಅಷ್ಟೊಂದು ಸೂಕ್ತ ಆಗುದಿಲ್ಲ. ಯಾವ ಮಣ್ಣಿಗೆ ಯಾವ್ದು ಬೆಳಿಬೇಕು ಅನ್ನೋದು ಇವೆಲ್ಲ ಬರೋಂಥವೇನು ಕಡಿಮೆ ಫಲವತ್ತತೆಯಂತ ಮಣ್ಣಿಗೆ ಈ ಸಿರಿಧಾನ್ಯಗಳನ್ನ ಹಾಕೋಬಹುದು, ಅಂದ್ರೆ ಮಡ್ಡಿ ಜಮೀನಿಗೆ ಸಿರಿಧಾನ್ಯಗಳನ್ನ ಹಾಕೋಬಹುದು. ಇನ್ನು ಕೆಂಪು ಮಣ್ಣಿಗೆ, ಕೆಂಪು ಮಣ್ಣಿಗೆ ಬಂತಂದ್ರೆ ಅವಾಗ ನೋಡುದು ಶೇಂಗಾ ತೊಗರಿ ಹಾಕ್ರಿ, ಶೇಂಗಾ ಸಜ್ಜೆ ಹಾಕ್ರಿ, ಶೇಂಗಾ ಸುರ್ಪನ್ ಹಾಕ್ರಿ, ಈ ರೀತಿಯಾಗಿ ಅಕ್ಕಡಿ ಬೆಳೆ ಅಥವಾ ಪಟ್ಟಿ ಬೆಳೆಯನ್ನು ಮಾಡ್ಕೋರಿ. ಇನ್ನು ಆಳವಾದ ಕಪ್ಪು ಮಣ್ಣಿಗೆ ಬಂದಾಗ ಅಲ್ಲಿ ನೀವು ಆಳವಾದ ಬೇರು ಬಿಡುವಂಥವ್ನು, ಅಂದ್ರೆ ಆಳವಾದ ಬೇರು ಬಿಡುವಂಥ ತೊಗರಿ ಅದ, ಹತ್ತಿ ಅದ, ಇಂಥವನ್ನ ಮಿಶ್ರ ಬೆಳೆಗಳನ್ನು ಮಾಡಿಕೊಂಡು ಭೂಮಿ ಆಯ್ಕೆ ಮಾಡಿಕೊಂಡು ಇಂಥ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕು.
1: ಅದೇ ರೀತಿ ಈಗ ಬಿತ್ತನೆ ಭೂಮಿ ಆಯ್ಕೆ ಆಯಿತು, ಅದೇ ರೀತಿ ಈಗ ಬೀಜದ ಆಯ್ಕೆಯನ್ನು ಯಾವ ರೀತಿ ಮಾಡ್ಬೇಕು ನಮ್ಮ ರೈತರು?
0: ಸರ್, ಒಂದು ಮಾತನ್ನು ಹೇಳ್ತೀನಿ, ಇವತ್ತಿನ ದಿವಸ ರೈತ ಯಾವುದೇ ರೀತಿ ಸುಸ್ಥಿರನಿಲ್ಲ. ರೈತನಲ್ಲಿ ಮಳೆ ಆಗುತ್ತಾನ, ಕೈ ಕಟ್ಕೊಂಡು ಕೂಡ್ತಾನ, ಮಳೆ ಆದ ಕೂಡಲೇ ಮಾಗಿ ಉಳುಮೆ ಮಾಡಕ್ ಹೋಗ್ತಾನ, ಮಳೆ ಆದ ಕೂಡಲೇ ಬೀಜಕ್ಕೆ ಹೋಗಿ ರೈತ ಸಂಪರ್ಕ ಕೇಂದ್ರ ಮುಂದೆ ಪಾಳಿಗೆ ನಿಲ್ತಾನ. ನೋಡಿ, ಇವತ್ತಿನ ದಿವಸ ರೈತಗೆ ಗೊಬ್ಬರ ಸುಸ್ಥಿರ ಇಲ್ಲ, ತನ್ನ ಗೊಬ್ಬರ ಇಲ್ಲ, ತನ್ನ ಬೀಜ ಇಲ್ಲ, ತನ್ನ ಬಿತ್ತಕ್ಕೆ ಎತ್ತುಗಳಿಲ್ಲ, ಈ ರೀತಿಯಾದ ರೈತರ ಪರಿಸ್ಥಿತಿ ಹದಗೆಟ್ಟದೆ. ಆ ಉದ್ದೇಶದಿಂದ ರೈತ ಏನೇ ಮಾಡಬೇಕು, ತನ್ನ ಗೊಬ್ಬರ ತಾನೇ ರೆಡಿ ಮಾಡ್ಕೋಬೇಕು, ತನ್ನ ಬೀಜ ತಾನೇ ರೆಡಿ ಮಾಡ್ಕೋಬೇಕು, ಮಾಲ ಬಿತ್ತನೆಗೆ ತನ್ನ ಎತ್ತುಗಳನ್ನು ತಾನೇ ಸಜ್ಜು ಮಾಡ್ಕೋಬೇಕು, ಈ ರೀತಿಯಾಗಿ ಬೀಜನ ಆಯ್ಕೆ ಮಾಡ್ಕೊಳ್ಳೋದು. ಆಯ್ಕೆ ಅಂತ ಮಾಡ್ಕೋಬೇಕಪ್ಪ ಅಂತಂದ್ರೆ ಯಾವ ಹಂಗಾಮಕ್ಕೆ ಯಾವ ಬೀಜ ಬೇಕಾದ ಅಂತಾನು ಆಯ್ಕೆ ಮಾಡಿಕೊಂಡು ಅದನ್ನ ಬೀಜನ ಗಟ್ಟೀಕರಣಗೊಳಿಸೋದು. ಬೀಜ ಗಟ್ಟೀಕರಣಗೊಳಿಸೋದು ಅಂದ್ರೆ ಏನ್ ರೀ ಇದಕ್ಕೆ ಅನ್ಬೋದು, ಯಾಕಂದ್ರೆ ಹಿಂದಿನ ತಾತ ಮುತ್ತಜ್ಜರು ಆಮೇಲೆ ಋಷಿ ಮುನಿಗಳು ಬೀಜಗಳನ್ನ ಆಯ್ಕೆ ಮತ್ತು ಬೀಜ ಗಟ್ಟೀಕರಣಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ರು. ಬೀಜ ಆಯ್ಕೆ ಹೆಂಗ್ ಮಾಡಬೇಕು, ಹೋದ್ಸಲ ರೈತ ಹಿಡಿದಿಟ್ಟು ಬೀಜ ವರ್ಸನ ಆ ರೈತ ಬೀಜಕ್ಕೆ ಹೊಳ್ ನೋಡಿರುದಿಲ್ಲ, ಹುಳ ಉಪ್ಪಟಿ ಎಲ್ಲ ತಿಂದು ಹೋಗ್ಬಿಟ್ಟಿರ್ತಾವ. ನಾಳೆ ಬಿತ್ತದಂದ್ರೆ ಹಿಂದಿನ ನಂತರ ರೈತ ಬೀಜದ ಮೂಟಿ ಬಿಚ್ಚದಂದ್ರೆ ಅವಾಗೆಲ್ಲ ಹುಳ ತಿಂದು ಬಿಡ್ತಾವ, ಅವಾಗೇನು ಅಧೈರ್ಯ ಆಗಿಬಿಡ್ತಾನ, ಎಲ್ಲಿಂತರಲಿ ಏನ್ ಮಾಡ್ಲತ್ತಾನ. ಆ ಉದ್ದೇಶದಿಂದ ಅಂತ ಬೀಜಗಳನ್ನ ನೀವು ಸಂಗ್ರಹ ಮಾಡಿಟ್ಟಿದ್ರೆ ಪ್ರತಿ ತಿಂಗಳಿಗೆ ಒಂದ್ಸಲ ಬಿಸಿಲಿಗೆ ಹಾಕಿ ಅವತ್ತು ತುಂಬಿಟ್ಟುಬಿಡುದು. ಆಮೇಲೆ ತುಂಬಿಡುವಾಗ ಏನ್ ಮಾಡ್ಕೋ, ಬೂದಿ, ಲಕ್ಕಿ ಸೊಪ್ಪು, ಬೈನ್ ಸೊಪ್ಪು, ಹುಲುಗುರಿ ಸೊಪ್ಪು ಒಣಗಿಸಿ ಅಂತದನ್ನ ಹಾಕಿಡೋದನ್ನ ಹುಳ ಉಪ್ಪಡಿಗಳನ್ನ ಹತ್ತುದಿಲ್ಲ. ಅವಾಗ ನೀವು ಕಟ್ಟಿಟ್ಟ ಬೀಜನ ನಾಳೆ ಬಿತ್ತೇನಂದ್ರೆ ಇವತ್ತಿನ ನಂತರ ಬೀಜ ತೆಗೆದು ಅದನ್ನ ಸ್ವಚ್ಛಗೊಳಿಸಬೇಕು. ಸ್ವಚ್ಛ ಒಳಗಿನ ಹುಡಿ ದೂಸ ಆಮೇಲೆ ಮೊಳಕೆ ಕೀಟ ತಿಂದಂತ ಬೀಜನ ನೀವೇನ್ ಮಾಡ್ಬೇಕು, ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿ ಏನ್ ಮಾಡುದು, ಒಂದು ಗ್ಲಾಸ್ ನೀರಿಗೆ 10 ಗ್ರಾಂ ತಿನ್ನು ಸುಣ್ಣ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ತರೋದು. ಇದು ಯಾವ್ದಪ್ಪ ಅಂತಂದ್ರೆ ಶೇಂಗಾ ಮತ್ತು ಗೋಧಿ ಬಿಟ್ಟು ಉಳಿದ ಎಲ್ಲ ಬೆಳೆಗಳಿಗೆ ನೀವು ಬೀಜ ಗಟ್ಟೀಕರಣ ಮಾಡಬಹುದು. ಅವಾಗ ಏನ್ ಮಾಡ್ಬೇಕು, ಒಂದು 5 ಕೆಜಿ ಬೀಜಕ್ಕೆ ಒಂದು ಗ್ಲಾಸ್ ನೀರಿಗೆ ಏನ್ ಮಾಡ್ಬೇಕು, 10 ಗ್ರಾಂ ಸುಣ್ಣ ಹಾಕಿ ಮಿಶ್ರ ಮಾಡಿ ರಾತ್ರಿ ನೆನೆ ಇಡೋದು. ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಏನ್ ಮಾಡ್ತದ, ಆ ಸುಣ್ಣ ಕೆಳಗಿಳಿದು ಕೂತಿರ್ತದ, ಆಮೇಲೆ ತಿಳಿ ನೀರು ಮ್ಯಾಗ ಬಂದಿರ್ತದ. ಆ ನೀರನ್ನ ಏನ್ ಮಾಡ್ಬೇಕು, ನೀವು ತಕ್ಕೊಂಡು ಈ ಬೀಜ ಏನಂದ್ರೆ ಬೀಜಕ್ಕೆಲ್ಲ ಪೂರ್ಣ ತೋಯಿಸಿ ಬಿಡ್ಬೇಕು. ತೋಯಿಸಿ ನೆರಳಲ್ಲಿ ಆರಿಸ್ಬೇಕು. ಈ ರೀತಿಯಾಗಿ ನೆರಳಲ್ಲಿ ಆರಿಸೋದ್ರಿಂದ ಒಂದು ಬಹಳಷ್ಟು ಅನುಕೂಲ. ಏನ್ ಅನುಕೂಲಪ್ಪ ಅಂತಂದ್ರೆ ಬೀಜ ಲ್ಯಾಪ್ಸ್ ಆಗುದಿಲ್ಲ, ಪ್ರತಿಯೊಂದು ಬೀಜ ಹುಟ್ಟಕ್ಕೆ ಅನುಕೂಲತೆ ಆಯ್ತದ. ಆಮೇಲೆ ಸುಣ್ಣ ತಿಳಿ ನೀರಿಂದ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ನೀವು ಗಟ್ಟೀಕರಣ ಮಾಡೋದ್ರಿಂದ ಏನಾಗುತ್ತಂದ್ರೆ ಯಾವುದೇ ಬೀಜಗಳನ್ನ ಬರ ನಿರೋಧಕ ಶಕ್ತಿಯನ್ನ ಉತ್ಪಾದನೆ ಆಗುತ್ತದ. ಕಡಿಮೆ ಮಳೆ ಆದ್ರೂ ಕಡಿಮೆ ತೇವಾಂಶ ಆದ್ರೂ ತನ್ನಷ್ಟು ತಾನು ಹುಟ್ಟುಕೊಳ್ಳುವಂತ ಶಕ್ತಿ ಆಗಿರ್ತದೆ. ಈ ರೀತಿಯಾಗಿ ಬೀಜ ಮತ್ತು ಬೀಜ ಗಟ್ಟೀಕರಣ ಮಾಡಬಹುದು ಸರ್.
1: ತುಂಬಾ ಸಂತೋಷ ಶೆಟ್ಟಪ್ಪ ನಾವೇ. ಅದೇ ರೀತಿ ಈಗ ಬೀಜ ಗಟ್ಟೀಕರಣದ ಕುರಿತು ನಮ್ಮ ರೈತರಿಗೆ ಹೇಳಿದ್ರಿ, ಬೀಜೋಪಚಾರವನ್ನು ಯಾವ ರೀತಿ ಮಾಡ್ಬೇಕಂತ ಹೇಳ್ತೀರಿ
0: ಸರ್? ಇದು ಒಂದು ಅತ್ಯಂತ ಮಹತ್ವದ ಪಾಠ. ಅಂದ್ರೆ ಏನಪ್ಪ, ಇವತ್ತಿನ ದಿವಸ ನಾ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡ್ತೇನೆ ಅಂದ್ರೆ ಕಂಪಲ್ಸರಿ ಬೀಜೋಪಚಾರ ಬಹಳ ಮುಖ್ಯ. ಅದು ಬೀಜೋಪಚಾರದಲ್ಲಿ 2 ತರ ಬೀಜೋಪಚಾರ, ಒಂದು ನೈಸರ್ಗಿಕವಾಗಿ ಸಿಗುವಂತ ಸಂಪನ್ಮೂಲಗಳು ಬಳಕೆ ಮಾಡಿ ಬೀಜೋಪಚಾರ ಮಾಡುದು, ಎರಡನೇದ್ದು ಬಾಹ್ಯ ಪರಿಕರಗಳನ್ನ ಬಳಕೆ ಮಾಡುವಂಥದ್ದು. ಮೊದಲನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮಾಡಿ ಬೀಜೋಪಚಾರ ಮಾಡುವಂಥದ್ದನ್ನು ನಿಮ್ಗೆ ಹೇಳ್ತೀನಿ. ಮೊದಲನೇದು ಆಗತಾನೆ ಹಾಕಿದಂತ ಸಗಣಿಯನ್ನ, ಆಕಳು ಸಗಣಿನ ತಗೊಂಡು ಒಂದು 5 ಕೆಜಿ ಅಗಡ್ ತಗೊಂಡು 1 ಕೆಜಿ ಉಂಡಿ ಆಗ್ಬೇಕು. ಆ ಉಂಡಿಯಾಗಿ ಮಲ್ಮಲ್ ಅರಿವಿ ಅಂತಾರ್ರಿ ಬೆಳ್ಳನ ಅರಿವಿ ಒಳಗ, ಅದನ್ನ ಏನ್ ಮಾಡ್ಬೇಕು, ಹಿಂದಕ್ಕೆಲ್ಲ ಚಾ ಸೋಸ್ತಿರಲ್ಲ ಆ ತರ ಗಂಟನ್ನ ಹಾಕಿ ಅದನ್ನ ಸೋಸಿ ಅದರಿಂದ ರಸ ತೆಗಿಬೇಕು, ಸಗಣಿಯಿಂದ ರಸ ತೆಗಿಬೇಕು. ಈ ಕಬ್ಬಿನ ಹಾಲ ಕೃಷರೊಳಗೆ ಕಬ್ಬು ಕುಡಿಯೋಕೆ ಹೆಂಗ್ ಬರುತ್ತಲ್ಲ, ಹಂಗ ನೀವು ಬಟ್ಟಿ ಒಳಗೆ ಹಾಕಿ ಅದನ್ನ ಹುರಿ ಹಾಕಿ ಹುರಿ ಹಾಕಿದ್ರಂದ್ರ ಅದರಿಂದ ದ್ರವ ಬರಕ್ ಚಾಲು ಮಾಡ್ತದೆ. ಅಂತ ದ್ರವವನ್ನ 10 ಮಿಲಿ ಒಂದ್ ದ್ರವಕ್ಕ 20 ಮಿಲಿ ಆಗಟ್ಟು ನೀರು ಕುಡಿಸ್ಬೇಕು. ನೀರು ಕುಡಿಸಿ ಅದನ್ನ ಮಿಶ್ರ ಮಾಡಿ ಬೀಜಕ್ಕ ಬೀಜೋಪಚಾರ ಮಾಡಿ ಆರಿಸಿ ಬಿತ್ತನೆ ಮಾಡಬೇಕು. ಇದು ಅಲ್ಲಿ ಇನ್ನೊಂದು ಪದ್ಧತಿ ಏನಪ್ಪಾ ಅಂದ್ರೆ ಬೀಜಾಮೃತ ಮಾಡ್ತೀವಿ, ಬೀಜಾಮೃತವನ್ನ ಮಾಡಿ ಬೀಜೋಪಚಾರ ಮಾಡಬಹುದು. ಇವು ಎರಡು ಸ್ಥಳೀಯವಾಗಿ ನೈಸರ್ಗಿಕ ಸಿಗುವಂತ ಸಂಪನ್ಮೂಲಗಳು ಬಳಕೆ ಮಾಡಿಕೊಂಡು ಬೀಜಾಮೃತವನ್ನ ಮಾಡ್ಕೋಬೇಕು. ಬೀಜಾಮೃತ ಹೆಂಗ್ ಮಾಡುದು ಅಂತಂದ್ರೆ ಕೇಳಬಹುದು, ಗೋಮೂತ್ರ, ಸಗಣಿ, ನೀರ ಮತ್ತು ಸುಣ್ಣ, ಇವು 3 ಪದಾರ್ಥನ ಬಳಕೆ ಮಾಡಿ ಬೀಜಾಮೃತವನ್ನ ಮಾಡ್ಬೇಕಾಗ್ತದೆ. ಇದ್ರ ಜೊತೆ ಬಾಹ್ಯ ಪರಿಕರಗಳು, ಇವತ್ತಿನ ದಿವಸ ನಾವು ಕ್ವಿಂಟಲ್ ಗಟ್ಟಲೆ ಗೊಬ್ಬರ ಹಾಕ್ತೀವಿ, 1 ಕ್ವಿಂಟಲ್ ಮಾಡುವಂತ ಗೊಬ್ಬರ ಬರೀ 1 ಕೆಜಿ ಗೊಬ್ಬರ ಕೆಲಸ ಮಾಡ್ತದೆ. ಆ ಉದ್ದೇಶ ಅವು ಯಾವ ಗೊಬ್ಬರಗಳಪ್ಪ ಅಂತಂದ್ರೆ ಈ ಕೃಷಿ ವಿಶ್ವವಿದ್ಯಾಲಯದ ಯೂನಿವರ್ಸಿಟಿಯಲ್ಲಿ

0: ಅವನ್ನು ಸಂಶೋಧನೆ ಮಾಡಿ ಬೆಳೆಸಲಾಗುತ್ತದೆ ಲ್ಯಾಬ್ದೊಳಗೆ. ಅವು ಯಾವಪ್ಪ ಅಂದ್ರೆ ಸುಮಾರು 4 ತರದ ಜೈವಿಕ ಗೊಬ್ಬರಗಳದಾವ. ಮಧ್ಯದಾಗಿ ನಿಮ್ಗೆ ಹೇಳ್ತೀನಿ, ಟ್ರೈಕೋಡರ್ಮಾ ಅಂತ ಬರ್ತದೆ. ಟ್ರೈಕೋಡರ್ಮಾ ಇದೇನ್ ಮಾಡುತ್ತಪ್ಪ ಅಂದ್ರೆ ಯಾವುದೇ ಬೆಳೆಗೆ ಶಿಡಿ ಬರೋದಾಗಿರ್ಬೋದು, ಬೇರ್ ಕೊಳೆ ರೋಗಾಗಿರ್ಬೋದು, ಇಂಥದನ್ನ ತಡಿಲಿಕ್ಕೆ ಇದು 1 ಕೆಜಿ ಬೀಜಕ್ಕೆ 10 ಗ್ರಾಮ್ ಬೇಕಾಗುತ್ತದೆ. ಅದು 5-8 ಗ್ರಾಮ್, ಹೆಚ್ಚಿಗಾದ್ರೆ ಏನು ತೊಂದರೆ ಇಲ್ಲ ಇವೆಲ್ಲ ಜೈವಿಕ ಗೊಬ್ಬರಗಳು. ಆಮೇಲೆ ಅದೇ ರೀತಿಯಾಗಿ ಅಜೋಸ್ಪರ್ಲಿಯಂ ಅಂತ ಬರ್ತದೆ. ಅಜೋಸ್ಪರ್ಲಿಯಂ ಏನು ಮಾಡ್ತಪ್ಪ ಅಂದ್ರೆ ಸಿಕ್ಕಾಪಟ್ಟಿ ವಾತಾವರಣದಲ್ಲಿ ಸಾರಜನಕ 72% ಅಷ್ಟು ಸಾರಜನಕ ಇದ್ರು ನಮ್ಮ ರೈತರು ಯೂರಿಯಾನ ಬಳಕೆ ಮಾಡ್ತಾರೆ. ಆ ಯೂರಿಯಾ ಬಳಕೆ ಮಾಡೋ ಬದಲಾಗಿ ಬೀಜಕ್ಕೆ ಬೀಜ ಟ್ರೀಟ್ಮೆಂಟ್ ಮಾಡಿ ನಾವು ಬಿತ್ತನೆ ಮಾಡಿದೀವಿ ಅಂದ್ರೆ ಯೂರಿಯಾ ಹಾಕೋ ಅವಶ್ಯಕತೆ ಇಲ್ಲ, ಅದು ವಾತಾವರಣದಿದ್ದಂಥ ಸಾರಜನಕ ಒದಗಿಸಿಕೊಡ್ತದೆ. ಇನ್ನು PSB ಅಂತ ಬರ್ತದೆ, ಫಾಸ್ಫರಸ್ ಸಲಿಬ್ಲೈಜಿಂಗ್ ಬ್ಯಾಕ್ಟೀರಿಯಾ ಅಂತ ಬರ್ತದೆ. ಆ ಬ್ಯಾಕ್ಟೀರಿಯಾ ಏನು ಮಾಡ್ತದಪ್ಪ ಅಂತಂದ್ರೆ ಸಾಕಷ್ಟು ನಮ್ಮ ಭೂಮಿಯಲ್ಲಿ DAP ಅಂಶ ಇದೆ, ಇದು ಘನರೂಪದಲ್ಲಿ ಆಗಿಬಿಟ್ಟದ. ಅದು PSB ಏನು ಮಾಡ್ತಪ್ಪ, ನಮ್ಮ ಭೂಮಿಯೊಳಗೆ ಇದ್ದಂಥ ರಂಜಕ ಅಂಶವನ್ನು ಕರಗಿಸಿ ಬೆಳೆಗಳಿಗೆ ಒದಗಿಸಿಕೊಡ್ತದೆ. ಆಮೇಲೆ ಇದು ಅಲ್ಲದೆ ಇನ್ನೊಂದು ರೈಜೋಬೀಮ್ ಅಂತ ಬರ್ತದೆ ದ್ವಿದಳ ಧಾನ್ಯ ಬೆಳೆಗಳಿಗೆ. ರೈಜೋಬೀಮನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಯಾವ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋ ಅವಶ್ಯಕತೆ ಇಲ್ಲ. ಇವು ಏನು 4 ಜೈವಿಕ ಗೊಬ್ಬರಗಳನ್ನು ಹೇಳಿದಲ್ಲ, ಇವು ಪರಿಸರಾತ್ಮಕವಾಗಿ ಯಾವುದೇ ರೀತಿಯಾಗಿ ಮಣ್ಣಿಗೂ ಹಾಳು ಮಾಡೋದಿಲ್ಲ, ಭೂಮಿಗೆ ಹಾಳು ಮಾಡೋದಿಲ್ಲ, ಪರಿಸರಕ್ಕನ್ನು ಹಾಳು ಮಾಡೋದಿಲ್ಲ. ಅದಟ್ಟು ಭೂಮಿಯಲ್ಲಿ ಇದ್ದಂಥ ಸೂಕ್ಷ್ಮಾಣು ಜೀವಿಗಳನ್ನು ವೃದ್ಧಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ, ಮತ್ತು ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ಬೋದು ಸರ್.
1: ಶೆಟ್ಟಪ್ಪ ಅವರೇ, ಈಗ ಬೀಜದ ಆಯ್ಕೆ ಕುರಿತು ಹೇಳಿದ್ರಿ, ಬೀಜೋಪಚಾರ ಕುರಿತು ಹೇಳಿದ್ರಿ, ಅದೇ ರೀತಿ ಈ ಬಿತ್ತನೆ ಪದ್ಧತಿಗಳನ್ನು ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತೀರಿ
0: ಸರ್? ಇದನ್ನು ಬಹಳಷ್ಟು ಮುಖ್ಯವಾಗಿ ಮಹತ್ವದ ವಿಷಯ ಸರ್. ಯಾವತ್ತು ಯಾವುದೇ ಬೆಳೆ ಬಿತ್ತಿದ್ರೆ ಯಾವುದೇ ಬೆಳೆಗೆ ಬರೋದು ಪೂರ್ವ ಪಶ್ಚಿಮವಾಗಿ ಲೈನ್ ಹಾಕಬೇಕು, ಅಂದ್ರೆ ಬಿತ್ತನೆ ಮಾಡಬೇಕು. ಪೂರ್ವ ಪಶ್ಚಿಮ ಯಾಕೆ ಬಿತ್ತನೆ ಮಾಡಬಹುದು ನೀವು ಕೇಳ್ಬೋದು ಸರ್. ಪೂರ್ವ ಪಶ್ಚಿಮ ಬಿತ್ತನೆ ಮಾಡೋದ್ರಿಂದ ಸೂರ್ಯನ ಬೆಳಕು ನೇರವಾಗಿ ಬೀಳೋದ್ರ ಒಂದು, ಆಮೇಲೆ ಇನ್ನೊಂದು ಗಾಳಿ ಸರಾಗವಾಗಿ ಹೋಗುತ್ತೆ ಸರ್. ಎಷ್ಟು ನೇರವಾಗಿ ಸೂರ್ಯನಿಂದ ಬಿಸಿಲು ಬೀಳುತ್ತೆ, ಗಾಳಿ ಎಷ್ಟು ಆಡುತ್ತೆ, ಅಷ್ಟು ಬೆಳೆಗೆ ನೈಸರ್ಗಿಕವಾಗಿ ಸಿಗುವಂಥ ಪೋಷಕಾಂಶಗಳನ್ನ ಅದಕ್ಕೆ ಬೆಳೆ ಸಿಗುತ್ತೆ. ಅದು ಅಲ್ಲದೆ ನಾ ಇವತ್ತಿನ ದಿವಸ ನಾವು ನೋಡ್ರಿ ಏಕ ಬೆಳೆಗೆ ಮಾರು ಹೋಗಿದ್ದೀವಿ. ಇವತ್ತಿನ ದಿವಸ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೋದು, ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂದ್ರೆ ಏಕ ಬೆಳೆಗೆ ಹೋಗಿ ಒಂದು ಮಾರ್ಕೆಟಲ್ಲಿ ರೇಟ್ ಇತ್ತಂದ್ರೆ ಅದೇ ಬೆಳೆ ಬೆಳೆದು ಬೆಲೆ ಕುಸಿತವೆ, ರೈತ ಆತ್ಮಹತ್ಯೆಗೆ ಶರಣಾಗ್ತಾನೆ. ಆ ರೀತಿ ಮಾಡೋಕ್ಕಿಂತಲೂ ಕೆಲವೊಂದು ಪದ್ಧತಿಗಳು ನಮ್ಮ ತೋಟದಲ್ಲಿ ಮಾಡಿದಂಥ ಪದ್ಧತಿಯನ್ನು ತಮ್ಮಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲೇ ನಾವು ಯಾವುದೇ ಬೆಳೆ ಹಾಕಿದ್ದೀವಿ ಅಂದ್ರೆ ಅದು ದ್ವಿದಳ ಆಗಿರ್ಬೋದು, ಎಣ್ಣೆ ಕಾಳಾಗಿರ್ಬೋದು, ಅಥವಾ ಬೇಳೆಕಾಳಾಗಿರ್ಬೋದು, ಆಮೇಲೆ ತರಕಾರಿ ಆಗಿರ್ಬೋದು. ನಾವೇನು ಮಾಡ್ತೀವಪ್ಪ ಅಂದ್ರೆ ಜಮೀನು ಸುತ್ತಲೂ ಬಿತ್ತುವಂಥ ಪ್ಲಾಟ್ ಸುತ್ತಲೂ ನಾವೇನು ಮಾಡ್ತೀವಿ, ಬದು ಬೆಳೆ ಹಾಕ್ತೀವಿ. ಬದು ಬೆಳೆಯಪ್ಪ ಅಂತದಪ್ಪ ಅಂತಂದ್ರೆ ಏಕದಳ ಧಾನ್ಯಗಳಿರುವಂಥ ಮೆಕ್ಕೆಜೋಳ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇವನ್ನ ಏಕದಳ ಧಾನ್ಯಗಳನ್ನ ನಾವು ಒಂದು ರೌಂಡ್ ಅಂದ್ರೆ 4 ಸಾಲ ಕುರಿಗಿದಿನಿಂದ 4 ಸಾಲನ ಪೂರ್ಣ ರೌಂಡ್ ಆಗಿ ಬದು ಬೆಳೆ
1: ಹಾಕ್ತೀವಿ.
0: ಅದ್ರ ಸುತ್ತಲೂ ಬದು ಬೆಳೆ ಅಂತ ಮಾಡ್ಕೋತೀವಿ. ಆಮೇಲೆ ಮಧ್ಯದಲ್ಲಿ ಮತ್ತೆ ಅಕ್ಕಡಿ ಬೆಳೆ ಮತ್ತೆ ಮಾಡ್ಕೋತೀವಿ. ಆಮೇಲೆ ಪಟ್ಟಿ ಬೆಳೆ ಅಂತ ಮಾಡ್ತೀವಿ. ಉದಾಹರಣೆಗೆ ಅಕ್ಕಡಿ ಬೆಳೆ ಪಟ್ಟಿ ಬೆಳೆ ನಿಮ್ಗೆ ಉದಾಹರಣೆ ಹೇಳ್ಬೇಕಾದ್ರೆ 2 ಸಾಲ ತೊಗರಿ, 6 ಸಾಲ ಶೇಂಗಾ, 1 ಸಾಲ ತೊಗರಿ, 3 ಸಾಲ ಶೇಂಗಾ, ಈ ರೀತಿಯಾಗಿ ಮಾಡ್ಕೋತೀವಿ. ಆಮೇಲೆ ಕೆಲವೊಂದ್ಸಲ ಏನ್ ಮಾಡ್ತೀವಿ, ಮಿಶ್ರ ಬೆಳೆಯಾಗಿ ಹೋಗಿದ್ ಬಿಟ್ಟಿರ್ತೀವಿ. ಮಿಶ್ರ ಬೆಳೆಯಾಗಿ ಅಂದ್ರೆ ಸಿರಿಧಾನ್ಯದೊಳಗೆ ಕೆಲವೊಂದನ್ನು ಮಿಕ್ಸ್ ಮಾಡಿಬಿಡ್ತೀವಿ, ಹಳಕಾಯಿ ಬಿತ್ತನೆ ಮಾಡೋದ್ರಿಂದ ಒಂದು ಒಳ್ಳೆಯ ಅವಕಾಶ. ಈ ರೀತಿಯಾಗಿ ಬದು ಬೆಳೆ, ಪಟ್ಟಿ ಬೆಳೆ ಮತ್ತು ಅಕ್ಕಡಿ ಬೆಳೆ ಮಾಡೋದ್ರಿಂದ ರೈತರಿಗೆ ಬಹಳಷ್ಟು ಒಂದು ಉಳಿತಾಯ ಆಗ್ತದೆ. ಏನು ಉಳಿತಾಯ ಇದಪ್ಪ ಅಂದ್ರೆ ಇವ ತಂದು ಕೀಟಗಳಿಗೆ ಸ್ಪ್ರೇ ಮಾಡುವಂಥ ಔಷಧನ ಇಲ್ಲಿ ಉಳಿಸ್ಬೋದು. ಈಗ ಮಿಶ್ರ ಬೆಳೆ ಮಾಡೋದ್ರಿಂದ ಒಂದಕ್ಕೊಂದು ಕೀಟಗಳನ್ನು ತಡೆಯಲಿಕ್ಕೆ ಅವಕಾಶ ಆಗುತ್ತೆ. ಉದಾಹರಣೆ ನೋಡ್ರಿ, ಈ ಟೊಮೆಟೊ ಒಳಗೆ ನಾವು ಬೆಂಡಿ ಹಾಕ್ತೀವಿ, ಚೆಂಡು ಹಾಕ್ತೀವಿ ಮತ್ತು ಬದನೆ ಹಾಕ್ತೀವಿ. ಈಗ ಆಟೋಮೆಟಿಕ್ ಕಾಯಿ ಕೊರಕೆ ಏನು ಬರ್ತದಪ್ಪ ಅಂದರೆ ಬೆಂಡಿ ಬದನೆ ಚೆಂಡುಕ್ಕೆ ಅಟ್ಯಾಕ್ ಆಗಿಬಿಡ್ತದೆ. ಆ ಉದ್ದೇಶದಿಂದ ನಾವು ಬದು ಬೆಳೆ, ಮಿಶ್ರ ಬೆಳೆ, ಪಟ್ಟಿ ಬೆಳೆ ಮತ್ತು ಅಕ್ಕಡಿ ಬೆಳೆಯನ್ನು ಮಾಡ್ಕೊಳ್ಳೋದು ಭಾಳಷ್ಟು ಉತ್ತಮ ಅಂತ ಹೇಳ್ಬೋದು ಸರ್.
1: ತುಂಬ ಸಂತೋಷ ಶೆಟ್ಟಪ್ಪ ಅವರೇ. ಅದೇ ರೀತಿ ಈಗ ತಾವು ಬಿತ್ತನೆಗಳ ಕುರಿತು ಹೇಳಿದ್ರಿ, ಈಗ ತಾವು ಒಂದು ವೇಳೆ ಈಗ ತೊಗರಿಯನ್ನು ಬಿತ್ತೀರಿ ಅನ್ಕೊಳ್ಳೋಣ, ನಾವು ಈ ತೊಗರಿಯಿಂದ ಸಾಲಿನಿಂದ ಸಾಲಿಗೆ ಇರುವಂತಹ ಅಂತರ ಮತ್ತು ಅದರೊಳಗೆ ಮಧ್ಯದಲ್ಲಿ ಅಂದ್ರೆ ಮಿಶ್ರ ಬೆಳೆಯಾಗಿ ತಾವು ಬೆಳೆಗಳನ್ನು ಬೆಳಿತಿರಲ್ಲ, ಅದನ್ನ ಯಾವ ರೀತಿ ತಾವು ಮಾಡ್ಕೋತೀರಿ
0: ಸರ್? ತಾವು ಕೇಳೋದು ಬಹಳ ಮುಖ್ಯ ವಿಷಯ. ಇವತ್ತಿನ ದಿವಸ ರೈತ ಅತಿ ಆಸೆಗೆ ಬಲಿಯಾಗಿ ಸಾಲಗಳ ಸ್ಪೇಶಿಸ್ ಹತ್ತಿ ಮಾಡಿದಾನೆ,
1: ಹೌದು
0: ಅಟಕ್ ಮಾಡಿದಾನೆ. ನೀವು ನೋಡ್ರಿ ಉದಾಹರಣೆಗೆ 12 ಇಂಚ್ ಸಾಲದ ಬಿತ್ತು ನೋಡ್ರಿ, 14 ಇಂಚ್ ಸಾಲ ಬಿತ್ತು ನೋಡ್ರಿ, 16 ಇಂಚ್ ಸಾಲ ಬಿತ್ತು ನೋಡ್ರಿ, 18 ಇಂಚ್ ಸಾಲ ಬಿತ್ತು ನೋಡ್ರಿ. ನೀವು ಬಿತ್ತುವಾಗ ಎಡಿಕುಂಟಿ ಬರುತ್ತಾನ ನಿಮ್ಮ ಮನಸ್ಸಿ ಬರೋದಲ್ಲಿ ಬೆಳಿ, ಯಾಕಂದ್ರೆ ಹಿರಿಯರು ಒಂದು ಗಾದಿ ಮಾತು ಹೇಳ್ಯಾರ, ಹಳಕಾದವ 6 ತಿಂಗಳ ಹತ್ರ ದಟ್ಟ ಆದವ ಬುನಾದಿ ಹತ್ತದ. ಆ ಉದ್ದೇಶದಿಂದ ನಾವು ಎಷ್ಟು ಹಳಕು ಮತ್ತು ಸಾಲ ಅಂತರ ಜಾಸ್ತಿ ಇಟ್ಟು ಮಾಡ್ತೀವಲ್ಲ ಅಷ್ಟು ಇಳುವರಿ ಬರ್ತದೆ. ಉದಾಹರಣೆಗೆ ಇದೇ ವರ್ಷದ ನಮ್ಮ ನಡೆದ ಒಂದು ಘಟನೆ, ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಬೀಜೋತ್ಪಾದನೆ ಮಾಡ್ತೀವಿ, ಸ್ವತಃ ನಾವು ರೈತ ಪದ್ಧತಿಯಿಂದ ಮಾಡ್ತಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ 2-3 ವರ್ಷದಿಂದ ಕರ್ನಾಟಕ ಬೀಜ ರಾಜ್ಯ ನಿಗಮ ವಿಜಯಪುರ ಘಟಕದವರು ನಮ್ಮನ್ನು ಗುರುತಿಸಿ ನಮ್ಮಲ್ಲಿ ಸಿರಿಧಾನ್ಯ ಆಮೇಲೆ ತೊಗರಿ ಉದ್ದು ಇಂಥವೆಲ್ಲ ಎಣ್ಣೆಕಾಳು ಬೆಳೆಗಳನ್ನೆಲ್ಲ ನಮಗೆ ಬೀಜೋತ್ಪಾದನೆಗೆ ಮಾದರಿ ಮಾಡಿದ್ದಾರೆ. ಅವಾಗ ಅವರು ಮೇಡಮ್ ಅವರು ಬಂದಿರು, ಪ್ರತಿಭಾ ಕುಲಕರ್ಣಿ ಮೇಡಮ್ ಅವರು ಸಾವಯವ ಕೃಷಿ ಸಂಸ್ಥೆ ಮುಖ್ಯಸ್ಥರು ಅವರು ನಮ್ಮ ಬಿಜಾಪುರ ಘಟಕದು. ಅವ್ರು ನಮ್ಮ ತೋಟಕ್ಕೆ ಬಂದಾಗ TS3 ಅವ್ರು ತೊಗರಿ ಹಾಕಿದ್ದೇವೆ, ಅವ್ರು 4 ಫೂಟ್ ಸಾಲ ಅಂತ ಸಾಲಿಗೆ 4 ಫೂಟ, ಸಸಿಯಿಂದ ಸಸಿಗೆ 1 ಫೂಟ್. ಮೇಡಮ್ ಅವರು TS3 ಅವ್ರು ಅಲ್ಲಿಯೇ ತಂದ್ರು, ಅವ್ರು

ಯಾಕಂದ್ರೆ ನಮ್ದು ಸಬ ಯಾವ್ದಾದ್ರು ದಾಖಲಾತಿ ನಿರ್ವಹಣೆ ಮಾಡೋದು. ಈಗ ಟಿ ಎಸ್ ತ್ರೀಯರ್ ಅಲ್ರಿ ತೊಗರಿ ತಂದ್ರೆ ತಡ್ರಿ ಮೇಡಮ್, ನಿಮ್ಗೆ ಹೇಳ್ತೀನಿ ಅಂತ ನಾನು ದಾಖಲಾತಿ ಮತ್ತು ಬೀಜದ ಪ್ಯಾಕೆಟ್ ಕಾಯ್ದಿಟ್ಟಿದ್ದ. ಮೇಡಮ್ ಅವ್ರ ಹತ್ರ ಅದು ಒಯ್ದು ಕೊಟ್ಟವ್ರಿಗೆ ಗಾಬರಿ ಆದ್ರು. ಇಂಥ ಕಲ್ಲು ಭೂಮಿಯೊಳಗೆ ಮಡ್ಡಿ ಭೂಮಿಯೊಳಗೆ ಈ ರೀತಿ ತೊಗರಿ ಬಂದ್ರೆ ನಾನು ನಂಬಕ್ ಸಾಧ್ಯ ಇಲ್ಲರಿ ಅಂತಂದು ಅವ್ರಿಗೆ ಹೇಳಿದೆ. ನಾನು ಏನೇನು ಟ್ರೀಟ್ಮೆಂಟ್ ಮಾಡಿದ್ದೀನಿ, ಇಲ್ಲರಿ ಏನೋ ವಿಶೇಷ ಏನು ಮಾಡ್ದಂಕ ಅಂತೀರಿ. ಅವ್ರಿಗೆ ಮೇಡಮ್ ಅವ್ರಿಗೆ ಕರೆಸಿ ಕೂತು ನಾನು ಹೇಳಿದೆ, ಮೇಡಮ್ ಈ ರೀತಿ ನಾ ಬೀಜ ಗಟ್ಟಿಕಡೆ ಮಾಡೀನಿ, ಬೀಜೋಪಚಾರ ಮಾಡೀನಿ, ಸಾಲ ಅಂತರ ಕಾಪಾಡ್ಕೊಡಿನಿ, ಸಸಿನ ಸಸಿಗೆ ಅಂತರ ಕಾಪಾಡ್ಕೊಂಡಿನ್ರಿ ಮೇಡಮ್. ಈ ರೀತಿ ಅದನ್ನ ಅದೇ ನಾಲ್ಕೂರಿ ಎಕರೆದೊಳಗ 35 ಕ್ವಿಂಟಲ್ ತೊಗರಿ ಬೆಳೆದ್ರೆ ನಾನು ಎಕರೆಕ 10-9

0: ನಿಗಮ ತ್ರೋದಿಂದ ಟಿ ಎಸ್ ತ್ರೀ ಇರತ್ತೋ ಇದು ಮಾಡಿ. ಆಮೇಲೆ ಅಲ್ಲಿ ನಮ್ಮಲ್ಲಿ ಬೆಳೆದಂಥ ತೊಗರಿ ಟಿ ಎಸ್ ತ್ರೀ ಆರ್ಕ್ಕೂ ಮತ್ತು ಬೇರೆ ತೋಟದಲ್ಲಿ ಬೆಳೆದಂಥ ಟಿ ಎಸ್ ತ್ರೀ ವೆರಿಫಿಕೇಶನ್ ಮಾಡಿದಾಗ ನಮ್ಮ ಕಾಳ ದಪ್ಪಿತ್ತು, ಆಮೇಲೆ ಕಿಪ್ಪಿಂಗ್ ಕ್ವಾಲಿಟಿ ಚೆನ್ನಾಗಿತ್ತು, ಆಮೇಲೆ ಗಿಡದ ಬಡ್ಡಿ ದಪ್ಪಿತ್ತು, ಒಂದು ಕೊಳ್ಳಿ ಕಾವಿನ ಥರ ಬಡ್ಡಿ ಇದ್ದು. ಟ್ಯಾಕ್ಟರ್ ನೇಗಿಲಿ ಹೊಡ್ಯಾಕ ಹೋದ್ರು ಟ್ಯಾಕ್ಟರ್ ನೇಗಿಲಿಗೆ ಇದು ಆಗಲಿಲ್ಲರಿ, ಅಷ್ಟು ದಪ್ಪದು. ಯಾಕಂದ್ರೆ ಒಟ್ಟಾರೆ ಹೇಳಬೇಕಂದ್ರೆ ನಾವು ಮಾಡುವಂಥ ಕೃಷಿ ಕಾಯಕದ ಒಂದು ಇಲ್ಲಿ ಎತ್ತಿ ತೋರಿಸ್ತಂತ ಹೇಳ್ಬೋದು ಸರ್.
1: ತುಂಬ ಸಂತೋಷ ಶೆಟ್ಟಪ್ಪ ಅವರೇ. ಅದೇ ರೀತಿ ಈಗ ತಾವು ಬಿತ್ತನೆ ಪದ್ಧತಿಗಳನ್ನ ಹೇಳಿದ್ರಿ, ಈಗ ಇದರಲ್ಲಿ ಜಾಸ್ತಿ ಕಳೆಗಳು ಬರ್ತಾ ಇರ್ತಾವೆ ಸಾಮಾನ್ಯವಾಗಿ ಎಲ್ಲ ಬೆಳೆಗಳಲ್ಲಿ ಕಳೆಗಳು ಸಾಮಾನ್ಯನೇ, ಆ ಕಳೆಗಳ ನಿರ್ವಹಣೆಯನ್ನು ಯಾವ ರೀತಿ ತಾವು ಮಾಡ್ಕೋತೀರಿ
0: ಸರ್? ಇದು ಕಳೆ ನಿರ್ವಹಣೆ ಇವತ್ತಿನ ದಿವಸ ನೋಡ್ರಿ, ನಮ್ಮ ರೈತರು ಏನ್ ಮಾಡ್ತಾರೆ, ಬೈಕಿಗೆ ಪೆಟ್ರೋಲ್ ಸ್ಟಾಕ್ ಮೊಬೈಲ್ ಬ್ಯಾಲೆನ್ಸ್ ಸ್ಟಾಕ್ ಆದ್ರೆ ಆಯ್ತು ಕಟ್ಟಿ ಕೂತ್ ಬಿಡ್ತಾರೆ, ಅದನ್ನ ಹೊಲಕ್ಕೆ ಯಾರು ಹೋಗುದಿಲ್ಲ. ಒಂದ್ಸಲ ಬಿತ್ತಿ ಬಂದ್ರು ಎಡಿ ಹಾಕಕ್ ಹೋತಾರ, ಎಡಿ ಹಾಕಿ ಬಂದ್ರು ರಾಶಿಗೆ ಹೋತಾರ. ಯಾಕಂದ್ರ ಪ್ರತಿನಿತ್ಯ ಈ ಚಿಕ್ಕ ಮಗುವಿಗೆ ತಾಯಾದವಳು ಯಾವ ರೀತಿ ಸಂರಕ್ಷಣೆ ಮಾಡ್ತಾಳಲ್ಲ, ಮಗು ಉಂಡದಿಲ್ಲೋ ತಿಂದದಿಲ್ಲೋ ನೀರು ಕುಡದಿಲ್ಲೋ ಮನ್ಕೊಂಡಿದಿಲ್ಲೋ ಅನ್ನೋದು ಹ್ಯಾಂಗ ಜವಾಬ್ದಾರಿ ನೋಡ್ತಾಳ, ಆ ರೀತಿ ರೈತ ಆದವನು ಸ್ವತಃ ತನ್ನ ಜಮೀನು ತಾನೇ ಮೇಂಟೆನೆನ್ಸ್ ಮಾಡ್ಕೋಬೇಕು. ಆಳಿಗೆ ಹೇಳ್ದ ತಾನು ಹೇಳ್ದ ಅಂತಂದ್ರೆ ಒಂದು ಇದನ್ನಾಗುವುದಿಲ್ಲ. ಆ ಉದ್ದೇಶದಿಂದ ಕಳೆಗಳ ಮೇಲೆ ಒಬ್ಬ ವಿಜ್ಞಾನಿಗಳು ಸಂಶೋಧನೆ ಮಾಡಿ, ಜಂತ್ರತಲ ಅನ್ನೋ ವಿಜ್ಞಾನಿಗಳು ಕಳೆಗಳ ಮೇಲೆ ಬಹಳಷ್ಟು ವರ್ಷಗಳವರೆಗೆ ಸಂಶೋಧನೆ ಮಾಡಿ ಅವರು ಒಂದು ಗಾದೆ ಮತ್ತೆ ಹೇಳಿದ್ರು, ಏನಪ್ಪ ಅಂದ್ರೆ 1 year weed ಇಸ್ 7 year weed ಅಂತಾರೆ. ಅಂದ್ರೆ ಒಂದು ವರ್ಷ ನಿಮ್ಮ ಹೊಲ ಜರಿ ಬೀಜ ಮೈತ್ತು ಅಂದ್ರೆ 7 years ನೀವು ಏನ್ ಮಾಡಿದ್ರು ಬೆನ್ ಬಿಡುದಿಲ್ಲ. ಅವಾಗ ನಾವು ಮುಂಜಾಗ್ರತವಾಗಿ ಇಲ್ಲೊಂದು ಮಾತು ನೆನಪಡ್ತ ಸರ್, ಈಗ ಟ್ರೈನ್ ಬರುಕಿತ ಮುಂಚಿತ ಟಿಕೆಟ್ ತಗೋತೇವೆ, ಟ್ರೈನ್ ಬಂದ ಕೂಡಲೇ ಟಿಕೆಟ್ ತಗೋತೇವೆ. ಈ ಪದ್ಧತಿಯನ್ನ ರೈತರು ಅಳವಡಿಸ್ತಾ ಇದ್ದಾರೆ, ಯಾವ ರೈತರು ಈ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇಲ್ಲ. ಆ ಉದ್ದೇಶದಿಂದ ಕಳೆ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋ ನಿಮ್ಗೊಂದು ಹೇಳ್ತೀನಿ. ಏನಪ್ಪ ಅಂತಂದ್ರೆ ಬಿತ್ತನೆಯಾದ ಮೊದಲನೇ ವಾರದೊಳಗೆ, ಮೊದಲನೇ ವಾರದೊಳಗೆ ಅಂದ್ರೆ ಕನಿಷ್ಠ ಅಂದ್ರೆ 2-3 ಎಲೆಗಳು ಬಂದೇ ಬಂದಿರ್ತಾವ. ಅವಾಗ ಈಗ ಬರುವಿತ್ತು ಚೆನ್ನಾಗಿತ್ತು, ಬರುವಿದ್ದಿತ್ತಿಲ್ಲ ಅಂದ್ರೆ ಕಳೆ ಇರ್ಲಿ ಅಥವಾ ಬೀಳ್ಲಿ, ಆಗ್ತಾನೆ ಕಳೆಗಳು ಮೊಳಕೆ ಬರ್ತಿರ್ತಾವ. ಅವಾಗ ಏನ್ ಮಾಡ್ಬೇಕು, ಎತ್ತಿನ ಪಡುಗುಂಟೆ ಆಯ್ತಂದ್ರ ರಿಕ್ಕದ ಕುಂಟೆ ಆಯ್ತಂದ್ರೆ ರಿಕ್ಕದ ಕುಂಟೆ ಹಾಸ್ರಿ, ಇಲ್ಲ ಅಂದ್ರೆ ಸೈಕಲ್ ವಿಡ್ರ ಆಯ್ತಂದ್ರೆ ಸೈಕಲ್ ವಿಡ್ರ ಹಾಸ್ರಿ. ಆ ಭೂಮಿ ತೇವಾಂಶ ನೋಡ್ಕೊಂಡು ಹಾಸು, ಅತಿ ಹಸಿ ಇದ್ದಾಗ ಹಾಯಿಸಿದ್ರಂದು ಭೂಮಿ ಗಟ್ಟಿ ಆಗ್ತದೆ. ಇದು ಅಲ್ಲಿ ಈಗ ರಿಕ್ಕದ ಕುಂಟೆ ಆಯ್ತು ಮತ್ತು ಸೈಕಲ್ ವಿಡ್ರ ಆಯ್ತು. ಮುಂದೆ 8 ದಿವಸ ಬಿಟ್ಟು ಅಂದ್ರೆ 8 x 8 = 16 ದಿವಸ ಆಯ್ತು. 16 ದಿವಸಕ್ಕೆ ಮುಂಗಾರಿ ಮುಚ್ಚಿ ಹೊಡಿರಿ, ಹಿಂಗಾರಿ ಮುರಿದು ಹೊಡಿರಿ ಅಂದ್ರೆ ಒಂದು ಗಾದೆ ಮಾತದ ಸರ್ ಕಳೆ ನಿರ್ವಹಣೆಗೆ. ಮುಂಗಾರಿ ಬಿತ್ತನೆ ಆದ್ರೆ ಯಾವತ್ತು ಅದು ಮುಚ್ಚಿ ಹೋದ್ರೂ ಪರವಾಗಿಲ್ಲ, ಅದು ಹೇಳ್ತದ. ಆಮೇಲೆ ಹಿಂಗಾರಿ ಏನು ಎಡಕುಂಟಿ ಆಗ್ತಿರಲ್ಲ, ಕಳೆ ನಿರ್ವಹಣೆ ಮಾಡ್ತಿರಲ್ಲ, ನೀವು ಮುರಿದು ಹೋದ್ರೂ ಪರವಾಗಿಲ್ಲ, ಅದು ಸಕ್ಸಸ್ ಆಗುತ್ತೆ. ಆ ಉದ್ದೇಶದಿಂದ ಮುಂಗಾರಿ ಮುಚ್ಚಿ ಹೊಡ್ರಿ, ಹಿಂಗಾರಿ ಮುರಿದು ಹೊಡ್ರಿ ಅಂತಂದಾರೆ ಎಡಿಕುಂಟಿ. ಆಗ 16 ದಿವಸಕ್ಕೆ ಏನ್ ಮಾಡುದು, ಕರೆಕ್ಟ್ ಆಗಿ ಎಡಿಕುಂಟಿ ಹಾಕೋದು, ಎಡಿಕುಂಟಿ ಹಾಕೋದ್ರಿ. ಆಮೇಲೆ ಮತ್ತೆ 25 ದಿವಸಕ್ಕೆ ಏನ್ ಮಾಡುದು, ಮತ್ತೊಂದ್ಸಲ ಎಡಿಕುಂಟಿ ಹಾಕೋದು. ಎಡೆಡಮೈ ಎಡೆಕುಂಟಿ ಹಾಕಿದ್ರು ನಿಮ್ಮಲ್ಲಿ ಕಳೆ ಉಳಿತಿತ್ತಂದ್ರ ಏನ್ ಮಾಡುದು, ಕೈಗಳೇ ತಕ್ಕೊಳ್ಳೋದು. ಇಷ್ಟಾಗಿ ಸೈಕಲ್ ವಿಡ್ರ ಹಾಕಿದೀವಿ, ರಿಕ್ಕದ ಕುಂಟಿ ಹಾಕಿದೀವಿ, ಎಡೆಕುಂಟಿ ಹಾಕಿದೀವಿ, ಕೈಗಳೇ ತೆಗೆದ್ರು ಅಲ್ಲಲ್ಲಿ ಉಳಿತಿತ್ತಂದ್ರ ನೀವು ಮುಂದಿನ ವರ್ಷ ನಾವು ಕಳೆ ನಮ್ಮ ತೋಟಕ್ಕೆ ಬರಬಾರ್ದಪ್ಪ ಅನ್ನೋ ಉದ್ದೇಶದಿಂದ ನೀವೇನ್ ಮಾಡ್ಬೇಕು, ಬೀಜ ಆಗೋಕಿಂತ ಮುಂಚೆನೆ ಕಿತ್ತಿ ಅಲ್ಲೇ ಒಗೆದು ಬಿಡ್ರಿ, ಕಳೆನ ಕಿತ್ತಿ ಅಲ್ಲೇ ಜಾಡಿಸಿ ಒಗೆದು ಬಿಡ್ರಿ. ಅದೇನಾಗ್ತದ, ಸಾವಯವ ಗೊಬ್ಬರ ಆಗ್ತದೆ, ಹಸಿರಲ್ಲಿ ಗೊಬ್ಬರ ಆಗ್ತದೆ. ಈ ರೀತಿಯಾಗಿ ಕಳೆಯನ್ನ ನಿರ್ವಹಣೆ ಮಾಡ್ಕೋಬೇಕು. ಇನ್ನೊಂದು ನಮ್ಮ ರೈತರು ಏನ್ ತಪ್ಪು ಮಾಡ್ತಾರಪ್ಪ ಅಂದ್ರೆ, ಮಳೆ ಆದ ಕೂಡಲೇ ಡೈರೆಕ್ಟ್ ಹೋಗಿ ಬಿತ್ತಕ್ ಚಾಲು ಮಾಡ್ತಾರೆ, ಅದು ಬಹಳಷ್ಟು ತಪ್ಪ. ಯಾಕಂದ್ರೆ ಹುಲ್ಲು ಕಳೆ ಮತ್ತು ಬೀಜ ಎರಡು ಕೂಡ ಎದ್ದು ಬಿಡ್ತದೆ. ಅವಾಗ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀರಿ? ಹಿಂದಕ್ಕೆಲ್ಲ ನೋಡ್ರಿ, ಮೊದಲು ಮಳೆ ಆದ ಕೂಡಲೇ ನೊಲ್ಲಿ ಹರತಿ ಹಾಕಿ ಆಮೇಲೆ ಬಿತ್ತನೆ ಮಾಡ್ತಿರು. ಇವತ್ತಿನ ದಿವಸ ಯಾವ ರೀತಿ ಮಾಡ್ತಿರಲ್ಲ. ಆ ಉದ್ದೇಶದಿಂದ ಮೊದಲೇ ಸ್ಟೆಪ್ ಮಳೆ ಆದ ಕೂಡಲೇ ನೊಲ್ಲಿ ಹರತಿ ಹಾಕೊಂಡು ಬಿತ್ತದು ಬಹಳಷ್ಟು ಉತ್ತಮ ಮತ್ತು ಕಳೆ ನಿರ್ವಹಣೆ ಅನುಕೂಲ ಆಗ್ತದೆ. ಆಮೇಲೆ ಕಳೆಯಿಂದ ರಸ ತೆಗಿಬೇಕು ರೈತ, ಯಾಕಂದ್ರೆ ಇದ್ದುದೆಲ್ಲ ಒಯ್ದು ಬದುವಿಗೆ ಹಾಕಿ ಸುಟ್ಟು ಹೊರಗಿನ ತಂದ್ರೆ ರೈತನ ಜೇಬ್ ಖಾಲಿ ಆಗ್ತದೆ. ಕಳೆಯಿಂದ ರಸ ತೆಗೆಯುವಂತ ಕಲೆ ಅಂದ್ರೆ ಏನಪ್ಪ ಅಂತಂದ್ರ, ನೀವು ಒಂದ್ ಕಡೆ ನಿಮ್ಗೆ ಅವಕಾಶ ಇತ್ತು ಒಂದ್ ಕಡೆ ಗುಂಡಿ ತೆಗೆದು ಹಾಕ್ರಿ, ಇಲ್ಲ ಅವಕಾಶ ಇರ್ತಿಲ್ಲ ಒಂದ್ ಕಡೆ ಎಲ್ಲ ನೆರಳು ಒಂದ್ ಮೂಲಿಗೆ ಎಷ್ಟು ನಿಮ್ ಹೊಲದಾಗಿನ ಕಳೆಗಳು ಬಂದಿರ್ತದೆ ಎಲ್ಲಾ ಕಳೆಗಳು ಒಂದ್ ಕಡೆ ಹಾಕಿ ಕಾಂಪೋಸ್ಟ್ ಕಲ್ಚರ್ ಸಿಗ್ತದೆ. ಹಿಟ್ನಳ್ಳಿ ಫಾರ್ಮ್ದೊಳಗೆ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಕಾಂಪೋಸ್ಟ್ ಕಲ್ಚರ್ ಸಿಗ್ತದೆ. ಆ ಕಾಂಪೋಸ್ಟ್ ಕಲ್ಚರ್ ಒಂದ್ 10 kg ಸಗಣಿ, 200 liter, 1 kg ಕಾಂಪೋಸ್ಟ್ ಕಲ್ಚರ್ನ ಆ ನೀರಿನೊಳಗೆ ಎಲ್ಲ ಮಿಕ್ಸರ್ ಮಾಡ್ರಿ. ಮಿಕ್ಸರ್ ಮಾಡಿ ಏನ್ ನೀವು ಒಯ್ದು ಒಯ್ದಿರ್ತಲ್ಲ ತ್ಯಾಜ್ಯ ವಸ್ತು, ಆ ತ್ಯಾಜ್ಯ ವಸ್ತು ಮೇಲೆ ಸಿಂಪಡಣೆ ಮಾಡಿಬಿಡ್ರಿ, ಮ್ಯಾಗೆಲ್ಲ ಹಾಕಿಬಿಡ್ರಿ. ಹಾಕಿ ಒಂದು ಇದ್ರ ಉದ್ದೇಶ ನೆರಳಲ್ಲಿ ಇರ್ಬೇಕ್ರಿ ಅಷ್ಟೇ. ಇದು ಈ ಕಳೆ 3 ತಿಂಗಳದೊಳಗೆ ಮತ್ತೆ ನಿಮ್ಗೆ ಉತ್ತಮದ ಉತ್ಕರ್ಷ ಗೊಬ್ಬರ ಆಗಿ ನೀವು ಪರಿವರ್ತನೆ ಆಗ್ತದೆ. ಈ ರೀತಿಯಾಗಿ ಕಳೆಗಳು ಸಹ ನಾವು ರೈತರು ಬಳಕೆ ಮಾಡ್ಕೋಬಹುದು, ಇದನ್ನ ಸುಡಬಾರದು.
1: ತುಂಬಾ ಸಂತೋಷ ಶೆಟ್ಟಪ್ಪ ಅವರೇ. ಅದೇ ರೀತಿ ಈಗ ಕಳೆಗಳ ನಿರ್ವಹಣೆ ಕುರಿತು ಹೇಳಿದ್ರಿ, ಈಗ ಕಳೆಗಳ ನಿರ್ವಹಣೆ ಮಾಡಿದ ಈ ಬೆಳೆಗಳಲ್ಲಿ ತೇವಾಂಶವನ್ನ ಕಾಪಾಡಬೇಕಾಗತ್ತೆ ನಮ್ಮ ರೈತರು. ಈ ತೇವಾಂಶ ಮತ್ತು ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡ್ತಿರ್ತಾವೆ
0: ಸರ್? ಇದೊಂದು ಬಹಳಷ್ಟು ಮುಖ್ಯ ಪಾಯಿಂಟ್. ತೇವಾಂಶನ ಕಾಪಾಡಬೇಕಾದ್ರೆ ಮೊದಲನೇದಾಗಿ ನ್ಯಾಚುರಲ್ ಆಗಿ ಒಣಬೇಸಲ್ಲಿ ಮಳೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಮಾಡಬೇಕಾದ್ರೆ ಒಳಗೆ ನಾವು ಬೋದುಗುಂಟಿ ಹಾಕೋಬೇಕಾಗ್ತದೆ. ಬೋದುಗಳು ಹಾಕೋದ್ರಿಂದ ಮಳೆ ನೀರನ್ನ ಆ ಮಣ್ಣನ್ನು ಹಿಡ್ಕೊಳಕ್ಕೆ ಒಂದು ಅಟ್ರಾಕ್ಷನ್ ಆಗ್ತದೆ. ಇದರಲ್ಲಿ ಏನು ಪೋಷಕಾಂಶಗಳ ನಿರ್ವಹಣೆ ಏನಪ್ಪ ಅಂತಂದ್ರೆ,

0: ನಿಜವಾದ ರೈತ ಇದ್ರೆ ಪ್ರತಿನಿತ್ಯ ಬೆಳೆ ಜರಿ ಅವ್ನು ವಿಸಿಟ್ ಮಾಡ್ತಿದ್ರೆ ನನ್ನ ಬೆಳೆ ಯಾಕೆ ಕುಂಠಿತಗೊಳತ್ತದ, ಯಾಕೆ ಬೆಳವಣಿಗೆ ಇಲ್ಲ, ಅದು ಹೂವು ಯಾಕೆ ಬಿಟ್ಟಿಲ್ಲ, ಕಾಯಿ ಯಾಕೆ ಆಗಿಲ್ಲ ಅಂತ ಅನ್ನೋದು ಒಂದು ವಿಸಿದಿರ್ತದೆ. ಆ ಉದ್ದೇಶ ಏನು ಮಾಡಬೇಕು ನಾವು, ಈಗ ಇವತ್ತಿನ ದಿವಸ ನಾವು ಏನು ಮಾಡ್ತೀವಿ, ಬರೀ ಡಿ ಎ ಪಿ ಯೂರಿಯಾ ಅಷ್ಟೇ ಕೊಟ್ಬಿಡ್ತೀವಿ, ಅದ್ರ ಜೊತೆ ಲಘು ಪೋಷಕಾಂಶಗಳು ಕೊಡ್ತಾ ಇಲ್ಲ. ಈಗ ನೋಡ್ರಿ ಮೊದಲೆಲ್ಲ ಮಣ್ಣಿಗೆ ಸೇರಿಸುವಂಥದ್ದು, ಈಗ ಇವತ್ತಿನ ದಿನಗಳಲ್ಲಿ ಏನು ಬಂದಪ್ಪ ಅಂದ್ರೆ ನೇರವಾಗಿ ಲಘು ಪೋಷಕಾಂಶಗಳು ಎಲೆ ಮುಖಾಂತರ ಕೊಟ್ಟುಬಿಡೋದು. ಎಲೆ ಮುಖಾಂತರ ಕೊಟ್ಟರೆ ಒಳ್ಳೆಯ ಅವಕಾಶ ಇರುತ್ತೆ ಅನ್ನೋ ಉದ್ದೇಶದಿಂದ ಜಿಂಕ್, ಬೋರಾನ, ಮ್ಯಾಗ್ನೀಸ, ಮಾಲಿಬೆಳ್ಳಿ, ನಮ್ಮ ಕ್ಯಾಲ್ಸಿಯಂ ಇಂಥವನ್ನ ಏನು ಮಾಡೋದು, ಒಂದು ಲೀಟ್ರಿಗೆ ನೀರಿಗೆ 5 ಗ್ರಾಮು 1 ಗ್ರಾಮು ಅಂತ ಪ್ರಮಾಣ ನೋಡಿಕೊಂಡು, ಈ ಉದಾಹರಣೆಗೆ ಮೆಕ್ಕೆಜೋಳಕ್ಕೆ ಜಿಂಕ್ ಬೇಕೇ ಬೇಕು. ಯಾವ ರೈತರು ಇವತ್ತಿನ ದಿವಸ ಜಿಂಕ್ ಕೊಡೋದಿಲ್ಲ, ಅದನ್ನು ಮಣ್ಣಿಗೆ ಹಾಕದೇ ಇದ್ರೆ ನೀವು ಎಲೆಗಳಿಗೆ ಸ್ಪ್ರೇ ಮುಖಾಂತರ ಪೋಷಕಾಂಶಗಳನ್ನ ಒದಗಿಸ್ಕೊಡೋದು. ಈ ರೀತಿಯಾಗಿ ತೇವಾಂಶ ಮತ್ತು ಪೋಷಕಾಂಶಗಳನ್ನ ರೈತರಾದವರು ನಿರ್ವಹಣೆ ಮಾಡ್ಕೋಬಹುದು ಅಂತ ಹೇಳಿ ಸರ್.
1: ತುಂಬ ಸಂತೋಷ ಶೆಟ್ಟಪ್ಪ ಅವರೇ. ಅದೇ ರೀತಿ ಈಗ ನಮ್ಮ ಬೆಳೆಗಳಿಗೆ ಟಾನಿಕ್ಗಳನ್ನ ಒದಗಿಸ್ಬೇಕಾಕತಿ, ಅದರಲ್ಲಿ ತಾವು ಈ ಸಾವಯವದಲ್ಲಿ ಯಾವ ಈ ಬೆಳೆಗಳಿಗೆ ಯಾವ ರೀತಿ ತಾವು ಟಾನಿಕ್ಗಳನ್ನ ತಯಾರು ಮಾಡ್ಕೋತೀರಿ
0: ಸರ್? ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಇಲ್ಲಿ ಕೃಷಿ ಎಂದು ಪ್ರಾರಂಭ ಮಾಡಿ 2003 ಸಾವಯವ ಕೃಷಿ ಪ್ರಾರಂಭ ಮಾಡಿದ್ರಿಂದ ನಾವು ಯಾವುದೇ ರೀತಿ ಟಾನಿಕ್ಗಳು ಹೊರಗಿನ ತರದಲ್ಲ ಸರ್. ನಾವು ಸುಮಾರು 4 ಟಾನಿಕ್ಗಳನ್ನು ನಮ್ಮಲ್ಲೇ ಮಾಡ್ಕೋತೀವಿ. ಮೊದಲನೇದು ಬೀಜಾಮೃತ ಮಾಡ್ಕೋತೀನಿ ಸರ್, ಎರಡನೇದು ಜೀವಾಮೃತದ ಮಾಡ್ಕೋತೀನಿ, ಮೂರನೇದು ಪಂಚಗವ್ಯ ಅಂತ ಮಾಡ್ಕೋತೀನಿ, ನಾಲ್ಕನೇದು ಮೀನಿನ ಟಾನಿಕ್ ಅಂತ ಮಾಡ್ಕೋತೀನಿ ಸರ್. ಇವು 4 ಟಾನಿಕ್ಗಳು ಬಹಳಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು. ಯಾವುದೇ ರೀತಿಯಾಗಿ ನಮ್ಮ ಪೇಟೆಯಿಂದ ತಂದು ಮಾಡುವಂಥ ಔಷಧಕ್ಕಿಂತಲೂ ಟಾನಿಕ್ಗಳಿಗಿಂತಲೂ ಬಹಳಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು ಸರ್.
1: ತುಂಬ ಸಂತೋಷ ಶೆಟ್ಟಪ್ಪ ನಾವೇವರೇ. ಇಷ್ಟೆಲ್ಲ ತಾವು ಕೃಷಿಯಲ್ಲಿ ಸಾಧನೆ ಮಾಡಿರಿ, ಈ ತಮ್ಮ ಸಾಧನೆಗಳನ್ನು ಕಂಡ ತಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭ್ಯವ
0: ಸರ್? ನಮ್ಮ ಬೆನ್ನನ್ನು ನಾವು ತಟ್ಕೊಳಕ್ಕಿಂತಲ್ಲ, ನಾವು ಪ್ರಶಸ್ತಿಗೆ ಬೆನ್ನು ಹತ್ತಿಲ್ಲ ಸರ್. ಪ್ರಶಸ್ತಿ ಯಾವ ಸಂಘ ಸಂಸ್ಥೆಯವ್ರು ಬಂದು ನಿಮ್ಗೆ ಪ್ರಶಸ್ತಿ ಕೊಡ್ತೀವಿ, ನೀವು ಅಪ್ಲಿಕೇಶನ್ ಹಾಕ್ರಿ ಅಂತಂದಾಗ ನಾವು ಅವ್ರಿಗೆ ಒಂದು ಮಾತನ್ನು ಹೇಳ್ತೀವಿ ಸರ್, ನಮ್ಮ ಪ್ರಶಸ್ತಿ ಅವಶ್ಯಕತೆ ಇಲ್ಲ, ನೀವು ಬಂದು ನಮ್ಮ ತೋಟಕ್ಕೆ ನೋಡಿ ಸಂತೋಷಪಟ್ಟು ಹೋದ್ರೆ ಅದೇ ನಮ್ಮ ಪ್ರಶಸ್ತಿ ಹೇಳ್ತೇವೆ ಸರ್. ಈಗ ಉದಾಹರಣೆಗೆ ನಮ್ಮಲ್ಲಿ ಪ್ರಗತಿಪರ ರೈತರು ಬರ್ತಾರೆ ಸರ್, ಶಾಲಾ ಮಕ್ಕಳು ಬರ್ತಾರೆ ರೀ, ವಿಜ್ಞಾನಿಗಳು ಬರ್ತಾರೆ ಸರ್, ಆಮೇಲೆ ಶಿವಾನಂದ ಕಳವೆ ನಮ್ಮ ಕರ್ನಾಟಕದ ಕೃಷಿ ಪತ್ರಕರ್ತರು ಸರ್. ಅವರು ಬಿಜಾಪುರ ಜಿಲ್ಲೆಗೆ ಬಂದ್ರಂದ್ರೆ 2 ಪ್ಲೇಸ್ ಮಾತ್ರ ಆಯ್ಕೆ ಮಾಡ್ಕೊಂಡ್ರೆ ಸರ್ ಅವರು. ಒಂದು ರಾಜಶೇಖರ್ ನಿಂಬರಿಗೆ ಬೆನಕನಹಳ್ಳಿ ತೋಟಕ್ಕೆ ಹೋಗ್ತಾರೆ ಸರ್, ಅಲ್ಲಿ ಊಟ ಮಾಡಿದ್ರಂದ್ರೆ ನಮ್ಮ ತೋಟಕ್ಕೆ ಬಂದು ನೀರು ಕುಡಿತಾರೆ, ನಮ್ಮ ತೋಟದಾಗ ಊಟ ಮಾಡಿದ್ರೆ ಅಲ್ಲಿ ಹೋಗಿ ನೀರು ಕುಡಿತಾರೆ. ಅವ್ರು ಕೇವಲ ಒಬ್ಬರೇ ವ್ಯಕ್ತಿಗಳು ಬರೋದಿಲ್ಲ, ಅವ್ರ ಜೊತೆ 5-6 ಜನ ವಿಶ್ರಾಂತ ಕುಲಪತಿಗಳು ಕರ್ಕೊಂಡು ಬರ್ತಾರೆ ಸರ್. ಅವ್ರ ಕುಲಪತಿಗಳು ಕರ್ಕೊಂಡು ಬಂದು, ನಮ್ದೆಲ್ಲ ಗುಡ್ಡಗಾಡು ಪ್ರದೇಶ ಎಲ್ಲ, ಆ ಉದ್ದೇಶದಿಂದ ಅವ್ರು ಬಂದು ನಮ್ಮ ಮನೆಯಲ್ಲಿ ಇರೋದಿಲ್ಲ ಸರ್. ಅವರು ಒಂದು ಪ್ಲಾಟ್ದೊಳಗೆ ಒಂದು ಕಡೆ ಅವ್ರು ಟೆಂಟ್ ಹಾಕ್ಬಿಡ್ತಾರೆ ಸರ್. ಈ ಮಿಲಿಟ್ರಿ ಆರ್ಮಿ ಟೆಂಟ್ ಹೆಂಗೆ ಟೆಂಟ್ ಹಾಕ್ಕೊಂಡು ನಸ್ಕಿ 4 ಗಂಟೆಗೆ ಬ್ಯಾಟ್ರಿ ತೊಗೊಂಡು ಎಲ್ಲ ಗುಡ್ಡು ಗುಡ್ಡು ಎಲ್ಲ ವಾಕಿಂಗ್ ಹೋಗ್ತಾರೆ ಸರ್ ಅವರು. ಆಮೇಲೆ ನಮಗೆ ಬಹಳಷ್ಟು ಸಂಘ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ನಮ್ಗೆ ಗುರುತಿಸಿ ಪ್ರಶಸ್ತಿ ಕೊಟ್ಟಾರೆ ಸರ್. ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ, ಪಶುಸಂಗೋಪನೆ ಇಲಾಖೆಯಿಂದ, ಆಮೇಲೆ ಸಂಘ ಸಂಸ್ಥೆಯವರು ಅಂದರೆ ಧರ್ಮಸ್ಥಳ ಗ್ರಾಮೋದ್ಯ ಸಂಸ್ಥೆಯಿಂದ, ಸಿದ್ದೇಶ್ವರ ಸಂಸ್ಥೆಯಿಂದ ರೀ. ಆಮೇಲೆ ಮೊನ್ನೆ ಇತ್ತಿತ್ತಲಾಗಿ ಸರ್ ಈ ತಿಡುಗುಂದಿಯಲ್ಲಿ ಒಂದು ಶಾಲೆ ಇದೆ ಸರ್, ತಿಡುಗುಂದಿಯವರು ಅವರು ನಮ್ಗೆ ಕೃಷಿ ಕಾಯಕ ಯೋಗಿ ರತ್ನ ಪ್ರಶಸ್ತಿ ಅಂತ ಅವ್ರು ಕೊಟ್ಟರು. ಆಮೇಲೆ ಈ ಮೊನ್ನೆ 14 ತಾರೀಕಿಗೆ ನಾವು ಇಷ್ಟೆಲ್ಲ ಇದು ಮಾಡಿದ್ವಿ ಸರ್. ಸುಮಾರು ವರ್ಷಗಳಿಂದ ನಮ್ಗೆ ವಿಜಯ ಕರ್ನಾಟಕ ಪತ್ರಿಕೆಯವರು ಅಧಿಕಾರಿಗಳು ನಮ್ಮ ತೋಟಕ್ಕೆ, ಯಾಕಂದರೆ ಯಾರೇ ಬರ್ಬೇಕಾರೆ ನಾವು ಬರತ್ತೇವ್ರಿ ಸರ್ ಅಂತಂದ್ರೆ ಸರ್ ಅವ್ರಿಗೆ ಒಂದು ಕಂಡೀಷನ್ ಹಾಕ್ತೇವ್ರಿ, ಸಾಹೇಬ್ರೆ ನಿಮ್ಮ ಬಳಗ ಸಮೇತ ಬರ್ರಿ ಅಂದಾಗ ನಮ್ಗೆ ಅನುಕೂಲ ಆಗ್ತದೆ. ನಮ್ಮ ಅವಾಗೆಲ್ಲ ಪತ್ರಕರ್ತರು ಬಂದು ಹೋದ್ರ ಸಂಬಂಧ ನಮ್ಗೆ ಹೋದ 14 ತಾರೀಕಿಗೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅನ್ನೋದು ಒಂದು ಪ್ರಶಸ್ತಿ ಅವಾರ್ಡನ್ನು ಇದು ಮಾಡಿದ್ರು. ಈ ರೀತಿ 10 ಹಲವಾರು ಪ್ರಶಸ್ತಿಗಳು ಬಂದವು ಸರ್.
1: ತುಂಬ ಸಂತೋಷ ಶೆಟ್ಟಪ್ಪ ಅವರೇ. ಇದೇ ರೀತಿ ತಾವು ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಾಧನೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ತಮಗೆ ಬರಲಿ ಅಂತೇಳಿ ನಾವು ಆಶಿಸ್ತಾ, ಈ ಕೊನೆಯದಾಗಿ ನಮ್ಮ ಯುವ ರೈತರಿಗೆ ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
0: ಸರ್, ತಾವು ಕೇಳೋದು ಭಾಳ ಒಳ್ಳೆಯ ಮಾತು. ನಾನು ಯುವ ಶಕ್ತಿಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಏಳಿ ಎದ್ದೇಳಿ ದೇಶದ ಸಮಸ್ತರಕ್ಕಾಗಿ ಹೋರಾಡೋ ಅನ್ನುವಂಗ, ಇವತ್ತಿನ ದಿವಸ ಏಳಿ ಎದ್ದೇಳಿ ಯುವ ಶಕ್ತಿಗಳೇ ನಮ್ಮ ಮಣ್ಣು ಮತ್ತು ನೀರು ಉಳಿಸುನು. ಯಾಕಂದ್ರೆ ಅತಿಯಾದ ರಾಸಾಯನಿಕ ಔಷಧನ ಬಳಕೆ ಮಾಡಿದ್ರೆ, ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿದ್ರೆ ಭೂಮಿ ಹಾಳಾಗ್ತಾ ಇದೆ. ಆ ಉದ್ದೇಶದ ಮುಂದಿನ ಪೀಳಿಗೆಗೂ, ಯಾಕಂದ್ರೆ ನಮ್ಮ ಹಿಂದಿನ ಹಿರಿಯರು ಯಾವ ರೀತಿ ಉತ್ತಮ ಮಣ್ಣು ಕೊಟ್ಟಿದಾರಲ್ಲ, ಆ ರೀತಿಗೆ ಉತ್ತಮ ಮಣ್ಣು ಗಾಳಿ ಬೆಳಕು ಕೊಡುನಂತ ಹೇಳ್ತಾ ಅವರು ಪ್ರತಿಯೊಬ್ಬರು ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಮುಂದಾಲೆ ತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೆಲವೊಬ್ರು ನಮ್ಮ ಕಾರ್ಯಕ್ರಮನ ಕೇಳಿ ಕೆಲವೊಬ್ರು ಆಸಕ್ತಿ ಇತ್ತಂದ್ರೆ ನನಗೆ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ಕಾಲ್ ಮಾಡಿದ್ರಂದ್ರೆ ನಾನು ನಿಮ್ಗೆ ಫ್ರೀಯಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ತಮ್ಗೆ ಯಾವ ವಿಷಯ ಬೇಕೋ ಅದ್ರ ಬಗ್ಗೆ ಹಂಗೇನಾದರೂ ತಾವು ಕೇಳೋರಿದ್ರೆ ಫೋನ್ ಮುಖಾಂತರ ಕೇಳ್ಬೋದು ಅಂತ ಹೇಳ್ತೀನಿ ಸರ್ ನಾನು.
1: ತುಂಬ ಸಂತೋಷ ಶೆಟ್ಟಪ್ಪ. ನಾವೇವರೇ, ಯಾರಾದರೂ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಕೃಷಿಯ ಸಲಹೆಗಳನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: 9480946724. ಇನ್ನೊಂದು ನಂಬರು 8431788542. ದಯಮಾಡಿ ಫೋನ್ ಹಚ್ಚಿದ ಕೂಡಲೇ ಸ್ವಿಚ್ ಆಫ್ ಇದ್ದರೆ ನಾನು ತರಬೇತಿಯಲ್ಲಿ ಇರ್ತೀನಿ, ಕವರೇಜ್ ಏರಿಯಾಚಿ ಬಾಹಿರ ಅಂತಂದ್ರೆ ತೋಟದಲ್ಲಿರ್ತೀನಿ,

0: ನನಗೆ ಎಮರ್ಜೆನ್ಸಿ ಸಂಪರ್ಕ ಮಾಡ್ಬೇಕಂದ್ರೆ 7 ರಿಂದ ಸಾಯಂಕಾಲ 8 ಗಂಟೆ ಒಳಗಡೆ ಸಂಪರ್ಕ ಮಾಡ್ರಿ, ಇಲ್ಲಾಂದ್ರೆ ನೀವು ಮೆಸೇಜ್ ಹಾಕಿದ್ರೆ ನಾ ಹೊಳ್ಳಿ ನಿಮ್ಗೆ ರಿಪ್ಲೈ ಮಾಡ್ತೀನಿ.
1: ಆತ್ಮೀಯರೇ, ಶೆಟ್ಟಪ್ಪ ನಾವೇ ಅವರು ಹೇಳಿದಂಥ ನಂಬರನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು 9484-67-24. ಇನ್ನೊಂದು ನಂಬರ್ ಹೇಳ್ತೀನಿ, 8431-78-85-42. ಈ ನಂಬರ್ಗೆ ಕರೆ ಮಾಡಿ ಶೆಟ್ಟಪ್ಪ ನಾವೆಯವ್ರ ಜೊತೆ ಮಾತಾಡಿ ಅವರಿಂದ ಕೃಷಿ ಅನುಭವದ ಸಲಹೆಗಳನ್ನು ತಾವು ಪಡಿಬೋದು. ಶೆಟ್ಟಪ್ಪ ನಾವೆಯವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಮತ್ತು ಎಲ್ಲ ರೈತ ಬಾಂಧವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ.
2: ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಿಗೇರಿ ಗ್ರಾಮದ ಹಿರಿಯ ರೈತರಾದ ಶೆಟ್ಟಪ್ಪ ನಾವಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾಯನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸ್ಟುಡಿಯೋ ಸಮಯ 7:34 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಆರಂಭ ಆಕಾಶವಾಣಿ ಈಗ ಪ್ರಕಟಣೆ ನಂತರ ಕನ್ನಡದಲ್ಲಿ ವಾರ್ತೆಗಳು 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ಸಭೆಯು ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ ಮತ್ತು ಮುಂಬರುವ ಉನ್ನತ ಮಟ್ಟದ ಶೃಂಗಸಭೆಗಳ ಮೇಲೆ ಕೇಂದ್ರೀಕರಿಸಿದೆ. ಸಭೆಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ರಷ್ಯಾ ಪಾಲುದಾರಿಕೆಯಲ್ಲಿ ವಿಶೇಷವಾಗಿ ಆರ್ಥಿಕ ಸಹಕಾರ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಬಲವಾದ ಮತ್ತು ಬೆಳೆಯುತ್ತಿರುವ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಅಂತರ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶವನ್ನು ಡಾ ಎಸ್ ಜೈಶಂಕರ್ ಅವರು ಸಕಾರಾತ್ಮಕವೆಂದು ಬಣ್ಣಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವರು ರಷ್ಯಾದ ಮೊದಲ ಉಪ ಪ್ರಧಾನಮಂತ್ರಿ ಡೆನಿಸ್ ಮಾಂಟುರೋವ್ ಅವರೊಂದಿಗೆ ಮಾಸ್ಕೋದಲ್ಲಿ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತ ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ಸಭೆಯ ಸಹ

0: ಅಧ್ಯಕ್ಷತೆ ವಹಿಸಿದ್ದರು. ಭಾರತವು ಕನಿಷ್ಠ 8-9 ದೇಶಗಳ ಗುಂಪುಗಳು ಹಾಗೂ ಪ್ರತ್ಯೇಕ ರಾಷ್ಟಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದು, ಇವು ಒಟ್ಟಾರೆ ಹೆಚ್ಚುವರಿಯಾಗಿ 15 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯನ್ನು ಹೊಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಗಳು ಅಂತಿಮವಾಗಿ ಜಾಗತಿಕ ವ್ಯಾಪಾರದ ಸುಮಾರು 75% ಭಾಗವನ್ನು ಒಳಗೊಳ್ಳಲಿದ್ದು, ಜಾಗತಿಕ ಮೌಲ್ಯ ಸರಪಳಿಯಲ್ಲಿ ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ರೂಪಿಸಲು ನೆರವಾಗಲಿದೆ ಎಂದು ಅವರು ಹೇಳಿದರು. ಭಾರತವು ದೊಡ್ಡ ದೇಶೀಯ ಮಾರುಕಟ್ಟೆಯನ್ನು ಹೊಂದಿದ್ದು, ಕಳೆದ 4 ವರ್ಷಗಳಲ್ಲಿ 9 ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಒಪ್ಪಂದಗಳು ಒಟ್ಟಾರೆ 60 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳು ಹಾಗೂ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ. ಈ ಮೂಲಕ ಜಗತ್ತಿಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಎಂದು ಭಾರತ ಮತ್ತು ಜಪಾನ್ನ ಉದ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್, ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟಗಳು ಹಾಗೂ ಆಸಿಯಾನ್ ಪ್ರದೇಶದೊಂದಿಗೆ ಈ ಹಿಂದೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದಗಳು ಹೆಚ್ಚುವರಿಯಾಗಿ 10 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿಯ ಆರ್ಥಿಕತೆಯೊಂದಿಗೆ ವ್ಯಾಪಾರ ಅವಕಾಶಗಳನ್ನು ಭಾರತಕ್ಕೆ ತೆರೆದಿದೆ ಎಂದು ಅವರು ತಿಳಿಸಿದರು. ಭಾರತ ಮತ್ತು ಜಪಾನ್ ನಡುವಿನ ಹೆಚ್ಚುತ್ತಿರುವ ಆರ್ಥಿಕ ಬಾಂಧವ್ಯವು ಉಭಯ ದೇಶಗಳ ನಡುವೆ ಸಮತೋಲಿತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಪಿಯೂಷ್ ಗೋಯಲ್ ಹೇಳಿದರು. ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 200 ಪ್ರತಿನಿಧಿಗಳನ್ನೊಳಗೊಂಡ ಬೃಹತ್ ಉದ್ಯಮ ನಿಯೋಗದ ನೇತೃತ್ವವನ್ನು ಸಚಿವ ಪಿಯೂಷ್ ಗೋಯಲ್ ವಹಿಸಿದ್ದಾರೆ. ಗಡಿ ವಿಷಯದ ಕುರಿತು ಭಾರತ ಮತ್ತು ಚೀನಾ ನಡುವಿನ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆ ನಾಳೆ ಚೀನಾದಲ್ಲಿ ನಡೆಯಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಚೀನಾದ ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಗೊತ್ತುಪಡಿಸಿದ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದನ್ನು 3,400 ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತಾರವಾದ ಭಾರತ ಚೀನಾ ಗಡಿಯ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ಸ್ಥಾಪಿಸಲಾಯಿತು. ಅವರು ಗಡಿ ಸಮಸ್ಯೆಯ ಜೊತೆಗೆ ಇತರ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಸಂಬಂಧಗಳ ಬಗ್ಗೆ ಆಳವಾದ ಚರ್ಚೆ ನಡೆಸಲಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ತನ್ನ ಯಶಸ್ವಿ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಚಾಲನೆ ಪಡೆದ ಯುಪಿಐ ದೇಶದ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಹೊರಹೊಮ್ಮಿದ್ದು, ಕಳೆದ 1 ದಶಕದಲ್ಲಿ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಬೃಹತ್ ಏರಿಕೆ ಕಂಡಿದೆ. ಸದ್ಯ ಯುಪಿಐ ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪು ಮೂಡಿಸಿದ್ದು, ಯುಎಇ, ಫ್ರಾನ್ಸ್, ಭೂತಾನ್, ಶ್ರೀಲಂಕಾ, ನೇಪಾಳ, ಸಿಂಗಾಪುರ, ಮಾರಿಷಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ 11 ದೇಶಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದೆ. ಅಂತಾರಾಷ್ಟೀಯ ಹಣಕಾಸು ನಿಧಿ ಯುಪಿಐಯನ್ನು ವಿಶ್ವದ ಅತಿದೊಡ್ಡ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆ ಎಂದು ಗುರುತಿಸಿದ್ದು, ಜಾಗತಿಕ ಮಟ್ಟದ ಒಟ್ಟು ರಿಯಲ್ ಟೈಮ್ ಪಾವತಿ ವಹಿವಾಟುಗಳಲ್ಲಿ 49%ಪಾಲು ಭಾರತದ ಯುಪಿಐ ಒಂದರದ್ದೇ ಆಗಿದೆ. ಜಾರ್ಖಂಡ್ ಸಂಯುಕ್ತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ಸಿಬಿಐನಿಂದ ಸ್ವತಂತ್ರ ಹಾಗೂ ಕಾಲಮಿತಿಯೊಳಗೆ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಲ್ಮಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕೇಂದ್ರ ಸರ್ಕಾರ, ಜಾರ್ಖಂಡ್ ಸರ್ಕಾರ, ಜಾರ್ಖಂಡ್ ಲೋಕಸೇವಾ ಆಯೋಗ ಸೇರಿದಂತೆ ಇತರರಿಂದ ಪ್ರತಿಕ್ರಿಯೆ ಕೋರಿದೆ. ಸಾರ್ವಜನಿಕ ಅಧಿಕಾರಿಗಳು ಮತ್ತು ಪರೀಕ್ಷಾ ಸಂಸ್ಥೆಗಳ ಪಾತ್ರದ ಕುರಿತು ನಿಷ್ಪಕ್ಷಪಾತ ತನಿಖೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ತನಿಖೆಯನ್ನು ರಾಜ್ಯ ಸರ್ಕಾರದಿಂದ ಸಿಬಿಐಗೆ ವರ್ಗಾಯಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ. ಈಗಾಗಲೇ ಜಾರ್ಖಂಡ್ ಹೈಕೋರ್ಟ್ ಜೆಪಿಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆ ನೀಡಿದ್ದು, ಸೆಪ್ಟೆಂಬರ್ 15ರೊಳಗೆ ತನ್ನ ಪ್ರತಿಕ್ರಿಯೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

ಮಾನವೀಯತೆ ಮೊದಲು ಎಂಬ ತತ್ವದ ಆಧಾರದ ಮೇಲೆ ಜನಕೇಂದ್ರಿತ ದೃಷ್ಟಿಕೋನದಿಂದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮುನ್ನಡೆಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಹಾಗೂ ಬ್ರಿಕ್ಸ್ ಶೆರ್ಪಾ ಸುಧಾಕರ್ ದಲೇಲಾ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆದ 18ನೇ ಬ್ರಿಕ್ಸ್ ಶೈಕ್ಷಣಿಕ ವೇದಿಕೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಇದರಡಿಯಲ್ಲಿ ದೇಶದ ಸುಮಾರು 30 ನಗರಗಳಲ್ಲಿ ಇದುವರೆಗೆ 400ಕ್ಕೂ ಹೆಚ್ಚು ಸಭೆಗಳನ್ನು ಆಯೋಜಿಸಲಾಗಿದೆ ಎಂದು ಸುಧಾಕರ್ ದಲೇಲಾ ತಿಳಿಸಿದ್ದಾರೆ. ರಾಷ್ಟೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸೆಪ್ಟೆಂಬರ್ 5ರಂದು ನವದೆಹಲಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೋಧನೆ, ಸಂಶೋಧನೆ, ನಾವೀನ್ಯತೆ, ಸಮುದಾಯ ಸಂಪರ್ಕ ಹಾಗೂ ಬೋಧಕ ಸಿಬ್ಬಂದಿ ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 2026ರ ಪ್ರಶಸ್ತಿಗೆ ರಾಷ್ಟ್ರಪ್ರಶಸ್ತಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿತ್ತು. ಭೂಮಿ ಪುನಶ್ಚೇತನ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ವೈವಿಧ್ಯಮಯ, ಸಮರ್ಪಕ, ಊಹಿಸಬಹುದಾದ ಹಾಗೂ ನಿರಂತರ ಅಂತಾರಾಷ್ಟೀಯ ಹಣಕಾಸು ನೆರವು ಒದಗಿಸುವಂತೆ ಭಾರತ ಕರೆ ನೀಡಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಪಕ್ಷಗಳ ಸಮ್ಮೇಳನದ ಅಂಗವಾಗಿ ನಡೆದ ಆರೋಗ್ಯಕರ ಭೂಮಿ ಮತ್ತು ಬರ ನಿರೋಧಕ ಸಾಮರ್ಥ್ಯಕ್ಕಾಗಿ ನವೀನ ಹಣಕಾಸು ವ್ಯವಸ್ಥೆಗಳು ಕುರಿತ ಉನ್ನತ ಮಟ್ಟದ ಸಂವಾದದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ಈ ವಿಷಯ ತಿಳಿಸಿದ್ದಾರೆ. ಭೂಮಿ ಪುನಶ್ಚೇತನವು ವೆಚ್ಚವಲ್ಲ, ಬದಲಿಗೆ ಆಹಾರ, ನೀರು, ಜೀವ ವೈವಿಧ್ಯತೆ, ಜೀವನೋಪಾಯ ಹಾಗೂ ದೀರ್ಘಕಾಲೀನ ಸ್ಥಿತಿಸ್ಥಾಪಕತ್ವದ ಮೇಲಿನ ಹೂಡಿಕೆಯಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆ PMFME ಇಂದ ಇದುವರೆಗೆ 2 ಲಕ್ಷಕ್ಕೂ ಹೆಚ್ಚು ವೈಯಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದೆ. ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ನಷ್ಟಕ್ಕೆ 8 ರನ್ ಗಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವಿಪಕ್ಷೀಯ ಸಂಬಂಧ ಉತ್ತಮಗೊಳಿಸುವ ಕುರಿತ ಭಾರತ ರಷ್ಯಾ ಚರ್ಚೆ ಸಂಪನ್ನ. ಮುಕ್ತ ವ್ಯಾಪಾರ ಒಪ್ಪಂದ, ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾಲು ಶೇಕಡ 75%, ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ ಗಡಿ ವಿಚಾರ, ನಾಳೆ ಬೀಜಿಂಗ್ನಲ್ಲಿ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆರಂಭ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 9 ವಿಕೆಟ್ಗೆ 503 ರನ್ ಗಳಿಸಿ ಮೊದಲನೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಎಸ್ ಶಾಂತರಾಜು. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ್ ನಾಯಕ್. ವಿಧಾನಸಭೆ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಚಿವರ ರಾಜೀನಾಮೆ ಪಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿಪಕ್ಷ ನಾಯಕರ ಆಕ್ಷೇಪಕ್ಕೆ ವಿರೋಧ ವ್ಯಕ್ತಪಡಿಸಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬರಗಾಲ ಎದುರಾಗಿದೆ, ಜನತೆ ಸಂಕಷ್ಟಿಯಲ್ಲಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡದೆ ವಿರೋಧ ಪಕ್ಷದ ಸದಸ್ಯರು ಸದನದ ಸಮಯ ವ್ಯಯ ಮಾಡುತ್ತಿದ್ದಾರೆ, ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಪ್ರತಿಪಕ್ಷ ಸದಸ್ಯರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಸರ್ಕಾರದ ನಿಲುವನ್ನು ಖಂಡಿಸಿ ಸದನದಲ್ಲಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಿಸಿದರು. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಚರ್ಚೆ ನಡೆಸಲು ಸರ್ಕಾರ ಸಿದ್ದವಿದೆ, ರಾಜ್ಯದ ಬರಗಾಲದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುವುದನ್ನು ಬಿಟ್ಟು ಪ್ರತಿಪಕ್ಷಗಳು ಸದನದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಪಕ್ಷ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ಮೊದಲು

ಸಚಿವರ ರಾಜೀನಾಮೆ ಪಡೆಯಿರಿ, ಬಳಿಕ ಚರ್ಚೆ ಮಾಡಲು ನಾವು ಸಿದ್ಧ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಪ್ರತಿಪಕ್ಷ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ಮುಂದುವರಿಸಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಘೋಷಣೆಯ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ನಡೆಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಶಾಸಕ ತಮ್ಮಯ್ಯ ಎಚ್ಡಿ, ಚಿಕ್ಕಮಗಳೂರು ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯಾದ್ಯಂತ 20,340 ಶುದ್ದ ಕುಡಿಯುವ ನೀರಿನ ಘಟಕಗಳಿದ್ದು, ಅದರಲ್ಲಿ 17,000 ಅಧಿಕ ಶುದ್ದ ಕುಡಿಯುವ ನೀರಿನ ಘಟಕಗಳು ಸಕ್ರಿಯವಾಗಿದ್ದು, ದುಸ್ಥಿತಿಯಲ್ಲಿರುವ ಶುದ್ದ ಕುಡಿಯುವ ನೀರಿನ ಘಟಕಗಳ ದುರಸ್ತಿಗೆ 29,50,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸದನಕ್ಕೆ ತಿಳಿಸಿದರು. ಆಡಳಿತ ಪಕ್ಷದ ಶಿವಣ್ಣ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಖಂಡ್ರೆ, ರಾಜ್ಯದಲ್ಲಿ ಪ್ರತಿ ಶುದ್ದ ಕುಡಿಯುವ ನೀರಿನ ಘಟಕದ ದುಸ್ಥಿತಿಗೆ 3,000 ರೂಪಾಯಿ ಅನುದಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಆಡಳಿತ ಪಕ್ಷದ ನಾರಾಯಣಸ್ವಾಮಿ, ಬಿಪಿಎಲ್ ಅಂತ್ಯೋದಯ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿ ಹೆಚ್ಚಿಸಬೇಕು, ಆದಾಯ ಮಿತಿಯ ಕಾರಣ ಅನೇಕ ಬಡವರ ಪಡಿತರ ಚೀಟಿ ರದ್ದು ಮಾಡಿ ಅನ್ಯಾಯ ಮಾಡಲಾಗಿದೆ, ದಯವಿಟ್ಟು ಈ ತಪ್ಪನ್ನು ಸರಿಪಡಿಸಬೇಕು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಿಗೆ ಮನವಿ ಮಾಡಿದರು. ಸರ್ಕಾರದ ಯೋಜನೆ ಸಮರ್ಪಕವಾಗಿ ಬಡವರಿಗೆ ತಲುಪುತ್ತಿಲ್ಲ, ಇದನ್ನು ಸರಿಪಡಿಸಬೇಕು ಎಂದು ತಿಳಿಸಿದರು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಿಜ್ವಾನ್ ಅರ್ಷಾದ್ ಮಾತನಾಡಿ, ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಆದಾಯ ಮಿತಿಯನ್ನು 1,20,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಅದನ್ನು ಹೆಚ್ಚಳ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಅನರ್ಹರ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ, ಅರ್ಹರ ಪಡಿತರ ಚೀಟಿ ರದ್ದುಪಡಿಸಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಗರ್ ಹುಕುಂ ಸಮಿತಿ ಹಾಗೂ ಆಪ್ನಲ್ಲಿ ಜಮೀನು ಮಂಜೂರು ಮಾಡಲು ಕೋರಿ ನಮೂನೆ 50 ಮತ್ತು ನಮೂನೆ 53ಕ್ಕೆ ಸಂಬಂಧಿಸಿದಂತೆ 2023ರವರೆಗೆ ಸ್ವೀಕೃತವಾದ ಅರ್ಜಿಗಳನ್ನು ಬಗರ್ ಹುಕುಂ ತತ್ರಾಂಶಕ್ಕೆ ವರ್ಗಾಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸದನಕ್ಕೆ ಮಾಹಿತಿ ನೀಡಿದರು. ಗೋಮಾಳ ಲಭ್ಯವಿಲ್ಲದೇ ಇರುವುದರಿಂದ ನಮೂನೆ 57ರ ಅಡಿಯಲ್ಲಿ ಸಲ್ಲಿಸಿದ್ದ 2,25,966 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಇದುವರೆಗೂ 258 ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಸದನಕ್ಕೆ ಮಾಹಿತಿ ನೀಡಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಪಕ್ಷದ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿ ಘೋಷಣೆ ಕೂಗುತ್ತಿರುವ ನಡುವೆ ಸದನವು ಧ್ವನಿಮತದ ಮೂಲಕ 8 ವಿಧೇಯಕಗಳಿಗೆ ಅನುಮೋದನೆ ನೀಡಿತು. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ಅಂಗಡಿಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ನೋಂದಣಿ ತಿದ್ದುಪಡಿ ಮಸೂದೆ 2026, ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕ 2026, ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಕಾರ್ಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2026, ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ 2026 ಸಹಿತ ಒಟ್ಟು 8 ವಿಧೇಯಕಗಳಿಗೆ ಸದನದಲ್ಲಿ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಲಾಯಿತು. ವಿಧೇಯಕಗಳ ಅಂಗೀಕಾರದ ನಂತರ ಹಿರಿಯ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ರಾಜ್ಯದಲ್ಲಿ ಮಳೆ ಕೈಕೊಟ್ಟಿರುವುದರಿಂದ ಭೀಕರ ಬರ ಪರಿಸ್ಥಿತಿ ಎದುರಾಗಿದ್ದು ಜನ ಜಾನುವಾರುಗಳು ತತ್ತರಿಸುತ್ತಿವೆ. ಬರಪೀಡಿತ ಪ್ರದೇಶಗಳಲ್ಲಿ ಸೂಕ್ತ ಪರಿಹಾರ ಕಾಮಗಾರಿ ಕೈಗೊಳ್ಳುವ ಮೂಲಕ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. ಅದೇ ರೀತಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಸರ್ಕಾರ ಈ ಯೋಜನೆಗೆ ನೀಡುತ್ತಿರುವ ಹಣ ಸಾಕಾಗುತ್ತಿಲ್ಲ. ಸರ್ಕಾರ ಕಾಲಮಿತಿಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಮುಗಿಸಿ ರಾಜ್ಯದ ಪಾಲಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದರು. ಬಸವನಗೌಡ ಪಾಟೀಲ್ ಮಾತು ಮುಗಿಯುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ 7,042 ಕೋಟಿ ರೂಪಾಯಿ ಪೂರಕ ಅಂದಾಜು ಮಂಡಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಪೂರಕ ಅಂದಾಜನ್ನು ಏಕಪಕ್ಷೀಯವಾಗಿ ಒಪ್ಪಿಗೆ ಪಡೆಯಬಾರದು, ಇದರ ಮೇಲೆ ಚರ್ಚೆ ನಡೆಯಬೇಕು ಎಂದು ಹೇಳಿದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಪೂರಕ ಅಂದಾಜುಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಪ್ರತಿಪಕ್ಷಗಳಿಗೆ ಅವಕಾಶ ನೀಡಬೇಕು ಎಂದರು. ಪ್ರತಿಪಕ್ಷಗಳ ಆಕ್ಷೇಪದ ನಡುವೆಯೇ ಸದನವು ಪೂರಕ ಅಂದಾಜಿಗೆ ಒಪ್ಪಿಗೆ ನೀಡಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡಿಸಿದ ಕರ್ನಾಟಕ ಧನ ವಿಯೋಗ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಸಕಾಲ ಸೇವೆಗಳ ತಿದ್ದುಪಡಿ ವಿಧೇಯಕ 2020ಕ್ಕೂ ಕೂಡ ಸದನದಲ್ಲಿ ಇಂದು ಒಪ್ಪಿಗೆ ದೊರೆಯಿತು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಜಿ ಪರಮೇಶ್ವರ್ ಬರ ಪರಿಸ್ಥಿತಿಯ ಕುರಿತು ಹೇಳಿಕೆ ನೀಡಿ, 1976ರ ನಂತರ ರಾಜ್ಯದಲ್ಲಿ ತೀವ್ರ ಸ್ವರೂಪದ ಬರ ಪರಿಸ್ಥಿತಿ

ಆಗಿದೆ. 240 ತಾಲೂಕುಗಳ ಪೈಕಿ 175 ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದೆ. 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಎದುರಾಗಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಹಣದ ಕೊರತೆಯಿಲ್ಲ, ಸರ್ಕಾರ ಎಲ್ಲ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ತಿಳಿಸಿದರು. ಬರಪೀಡಿತ ಪ್ರದೇಶಗಳಲ್ಲಿ ಜನರು ನಿರುದ್ಯೋಗ ಕಾರಣದಿಂದ ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ಒದಗಿಸಲು 16,460 ಕಾಮಗಾರಿಗಳನ್ನು ಸೃಷ್ಟಿಸಲಾಗಿದೆ ಎಂದರು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಸದನಕ್ಕೆ ಮಾಹಿತಿ ನೀಡಿದರು. 144 ತಾಲೂಕುಗಳಲ್ಲಿ 25 ವಾರಗಳಿಗಾಗುವಷ್ಟು ಮೇವಿನ ಸಂಗ್ರಹವಿದೆ. ಹೆಚ್ಚುವರಿ ಮೇವಿಗಾಗಿ ಕೆಎಂಎಫ್ಗೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಮಳೆ ಅಭಾವದಿಂದ ರಾಜ್ಯದಲ್ಲಿ 84.14 ಲಕ್ಷ ಹೆಕ್ಟೇರ್ ಭೂಮಿಯ ಪೈಕಿ 60 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಬಿತ್ತನೆ ಮಾಡಲಾಗಿದೆ. 4.36 ಲಕ್ಷ ಹೆಕ್ಟೇರ್ ಪ್ರದೇಶದ ತೋಟಗಾರಿಕಾ ಬೆಳೆಗಳ ಪೈಕಿ 2.45 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಲಾಗಿದೆ. ಮಳೆ ಅಭಾವದಿಂದ ಕೆಲ ಪ್ರದೇಶಗಳಲ್ಲಿ ಬಿತ್ತನೆಯಾದ ಬೆಳೆ ನಾಶವಾಗಿದೆ ಎಂದು ಜಿ ಪರಮೇಶ್ವರ್ ಅವರು ಮಾಹಿತಿ ನೀಡಿದರು. ನಂತರ ಸದನವನ್ನು 15 ನಿಮಿಷಗಳ ಕಾಲ ಮುಂದೂಡಲಾಯಿತು. ಕಲಾಪ ಮತ್ತೊಮ್ಮೆ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಬರದ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಬೇಕು, ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ಸದನ ಸರಾಗವಾಗಿ ನಡೆಯಲು ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಸರ್ಕಾರ ಬರದ ಬಗ್ಗೆ ವಿವರವಾಗಿ ಚರ್ಚೆ ಮಾಡಲು ಸಿದ್ದವಿದೆ, ಪ್ರತಿಪಕ್ಷ ಸದಸ್ಯರ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಪಕ್ಷಗಳ ಸದಸ್ಯರು ಧರಣಿ ಮುಂದುವರಿಸಿದರು ಮತ್ತು ಅಹೋರಾತ್ರಿ ಪ್ರತಿಭಟನೆಯ ನಿರ್ಧಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುವುದಾಗಿ ಘೋಷಿಸಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ಮೇಲ್ಮನೆ ಕಲಾಪದಲ್ಲಿ ಇಂದು ಪ್ರತಿಭಟನೆ ಘೋಷಣೆ. ಧಿಕ್ಕಾರಗಳನ್ನು ಕೂಗಿದ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಪಟ್ಟು ಹಿಡಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಗದ್ದಲ ನಿಲ್ಲಿಸಿ ಎಂದು ಪ್ರತಿಪಕ್ಷಗಳಿಗೆ ಮನವಿ ಮಾಡಿದರು. ಈ ವೇಳೆ ಸಚಿವ ಬಸವರಾಜ ರಾಯರೆಡ್ಡಿ ಮಧ್ಯಪ್ರವೇಶಿಸಿ, ಈ ರೀತಿಯ ನಡವಳಿಕೆ ಸರಿಯಲ್ಲ, ಹೀಗೆ ಮುಂದುವರೆದರೆ ಸದನ ಹೇಗೆ ನಡೆಸಬೇಕು, ಸಭಾಪತಿಗಳೇ ಏನಾದರೂ ನಿರ್ಧಾರ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಿದರು. ಇದಕ್ಕೆ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಕೂಡ ದನಿಗೂಡಿಸಿದರು. ಸಭಾಪತಿ ಸಲೀಂ ಅಹಮದ್ ಪ್ರತಿಕ್ರಿಯಿಸಿ, ಸದನ ನಡೆಸಲು ಅವಕಾಶ ಮಾಡಿಕೊಡಿ ಎಂದು ಕೈಮುಗಿದು ಕೇಳಿಕೊಂಡರೂ ಪ್ರತಿಭಟನೆ ನಿಲ್ಲಲಿಲ್ಲ, ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಪಕ್ಷಗಳಿಗೆ ಎಚ್ಚರಿಕೆ ನೀಡಿದ ಸಭಾಪತಿ ಪ್ರಶ್ನೋತ್ತರ ಕಲಾಪ ಪ್ರಾರಂಭಿಸಿದರು. ಪ್ರತಿಭಟನೆ ನಡುವೆ ಕೈಗೆತ್ತಿಕೊಂಡ ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ ಸದಸ್ಯ ಬಸವನಗೌಡ ಬಾದರ್ಲಿ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಪ್ರಶ್ನೆ ಕೇಳಿದ್ದರು. ಆದರೆ ಉತ್ತರಿಸಬೇಕಾದ ಸಚಿವರು ಸದನದಲ್ಲಿ ಇರಲಿಲ್ಲ. ಈ ವೇಳೆ ಸಭಾನಾಯಕ ಹಾಗೂ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರು ಬಂದ ಬಳಿಕ ಉತ್ತರ ಕೊಡಿಸಲಾಗುವುದು ಎಂದು ಸಭಾಪತಿಗಳಿಗೆ ಮಾಹಿತಿ ನೀಡಿದರು. ಇದರಿಂದ ಕೋಪಗೊಂಡ ಸಭಾಪತಿ, ಸದಸ್ಯರು ಪ್ರಶ್ನೆ ಕೇಳಿದಾಗ ಸಂಬಂಧಪಟ್ಟ ಸಚಿವರು ಕಡ್ಡಾಯವಾಗಿ ಸದನದಲ್ಲಿ ಇರಲೇಬೇಕು, ಹೊರಗೆ ಹೋಗುವುದಾದರೆ ಸಭಾನಾಯಕರಿಗೆ ಮಾಹಿತಿ ಕೊಡಬೇಕು, ಅದಕ್ಕೂ ಮೊದಲು ತಮ್ಮ ಗಮನಕ್ಕೆ ತರಬೇಕಲ್ಲವೇ ಎಂದು ಪ್ರಶ್ನಿಸಿದರು. ಸದನಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಆಗಮಿಸುತ್ತಿದ್ದಂತೆ ಅಸಮಾಧಾನಗೊಂಡ ಸಭಾಪತಿ ಸಲೀಂ ಅಹಮದ್, ಸದಸ್ಯರು ಪ್ರಶ್ನೆ ಕೇಳಿದಾಗ ಸದನದಲ್ಲೇ ಇರಬೇಕು, ಯಾರ ಅನುಮತಿ ಪಡೆದು ನೀವು ಹೊರಗೆ ಹೋಗಿದ್ದೀರಿ, ಮುಂದೆ ಈ ರೀತಿಯಾದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಗೆ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ವಸತಿ ನಿಲಯಗಳನ್ನು ಆರಂಭಿಸಲು ಚಿಂತನೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಸ್ತುತ ಹಾಸ್ಟೆಲ್ನಲ್ಲಿ ವಸತಿ ಸಿಗದೇ ಇರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ವಿದ್ಯಾಸಿರಿ ಯೋಜನೆಯಡಿ 1,500 ರೂಪಾಯಿಗಳನ್ನು ಪಾವತಿ ಮಾಡಲಾಗುತ್ತಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಹಾಲಿ ಇರುವ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಗಮನಿಸಲು ಪ್ರತಿ ಹಾಸ್ಟೆಲ್ಗೂ ವೈದ್ಯರನ್ನು ನೇಮಕ ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗಿದೆ, ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯದ ವಸತಿ ಶಿಕ್ಷಣ ಸಂಘದ ವಸತಿ ನಿಲಯಗಳಲ್ಲಿ ಕಳೆದ 3 ವರ್ಷಗಳಲ್ಲಿ 17 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ ಸದಸ್ಯ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದರು. ಆರೋಗ್ಯ ಸಮಸ್ಯೆಯಿಂದ 4 ವಿದ್ಯಾರ್ಥಿಗಳು ಮೃತಪಟ್ಟಿದ್ದರೆ ವಿದ್ಯುತ್ ಶಾಕ್ ಸೇರಿದಂತೆ ಆಕಸ್ಮಿಕವಾಗಿ 9 ಮಂದಿ ಮೃತಪಟ್ಟಿದ್ದಾರೆ, 4 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವಿವರಿಸಿದರು. ಕ್ರೈಸ್ ವಸತಿ ನಿಲಯಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿರುವ ಎಲ್ಲಾ ಶಾಲಾ ಕಟ್ಟಡಗಳ ಸುಸ್ಥಿತಿ ಕುರಿತಂತೆ ವರದಿ ತರಿಸಿಕೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ಅವರ ಪ್ರಶ್ನೆಗೆ ಉತ್ತರಿಸಿದರು. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನ ಪೀಠಕ್ಕೆ ಪಠಣ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಸದಸ್ಯ ಶಿವಣ್ಣ ಬಿಎಸ್ ಅವರ ಮತ್ತೊಂದು ಪ್ರಶ್ನೆಗೆ

ಉತ್ತರ ನೀಡಿದರು. ಸಂವಿಧಾನದ ಮಹತ್ವ ಏನೆಂಬುದು ಮಕ್ಕಳ ಹಂತದಲ್ಲಿಯೇ ತಿಳಿಸಲು ಸಂವಿಧಾನ ಪೀಠಿಕೆ ಪಠಣ ಮಾಡುವುದನ್ನು 1ನೇ ತರಗತಿಯಿಂದಲೇ ಕಡ್ಡಾಯ ಮಾಡಲಾಗಿದೆ. ಇನ್ನು ಸಂವಿಧಾನದ ಕುರಿತು ಶಾಲಾ ಪಠ್ಯದಲ್ಲಿ ಅಳವಡಿಕೆ ಮಾಡುವ ಕುರಿತಂತೆ ಚರ್ಚೆ ಮಾಡಬೇಕಾಗಿದೆ. ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಸಂವಿಧಾನ ಕುರಿತಂತೆ ಈಗಾಗಲೇ ಪಠ್ಯಕ್ರಮವಿದೆ ಎಂದು ತಿಳಿಸಿದರು. ಬಳಿಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ 3 ವಿಧೇಯಕಗಳಿಗೆ ಮೇಲ್ಮನೆಯಲ್ಲೂ ಕೂಡ ಅಂಗೀಕಾರ ದೊರೆಯಿತು. ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲ್ಟಿಗಳ ವಿಧೇಯಕ ತಿದ್ದುಪಡಿ 2026 ಹಾಗೂ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಮಂಡನೆ ಮಾಡಲಾಯಿತು. ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕವನ್ನು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿದರೆ, ಕರ್ನಾಟಕ ಮುನ್ಸಿಪಾಲ್ಟಿಗಳ ತಿದ್ದುಪಡಿ ವಿಧೇಯಕವನ್ನು ಸಚಿವ ಬಾಲಕೃಷ್ಣ ಮಂಡಿಸಿದರು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮಂಡಿಸಿದರು. 3 ವಿಧೇಯಕಗಳು ಅಂಗೀಕಾರ ಪಡೆದುಕೊಂಡ ಬಳಿಕ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಲಾಯಿತು. ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳ ಸದಸ್ಯರು ಮತ್ತೊಮ್ಮೆ ಪ್ರತಿಭಟನೆಗೆ ಮುಂದಾದಾಗ ಕೆಲಕಾಲ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ವಿಷಯ ಪ್ರಸ್ತಾಪಿಸಿದ ಕಾಂಗ್ರೆಸ್ ಸದಸ್ಯರು, ಶ್ರೀರಾಮನ ಹೆಸರಿನಲ್ಲಿ 100 ಕೋಟಿ ಲೂಟಿ ಮಾಡಲಾಗಿದೆ, ನೈತಿಕ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜೀನಾಮೆಗೆ ಆಗ್ರಹಿಸಿದರು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನು ಅರ್ಧ ಗಂಟೆ ಕಾಲ ಮುಂದೂಡಲಾಯಿತು. ಬಳಿಕ ಸದನ ಮತ್ತೊಮ್ಮೆ ಸೇರಿದಾಗ ಗದ್ದಲ ಮುಂದುವರಿಯಿತು. ಈ ಹಿನ್ನೆಲೆ ಮೇಲ್ಮನೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 8:12. ಈ ವೇಳೆಯ ಕಾರ್ಯಕ್ರಮ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ, ನಾನಿನ್ನ ಮರೆಯಲಾರೆ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅವಳ ಹೆಜ್ಜೆ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಇದೆ ರಾಜನ್ ನಾಗೇಂದ್ರ ಅವರದ್ದು.

ನಿನಗಾಗಿ ನಾ ನಟಿಸಿದೆ.

ಆಕಾಶ ನಿರಗಲಿ, ಆ ಸೂರ್ಯ ತಂಪಾಗಲಿ, ಪ್ರಳಯವೇ ಆಗಲಿ ಭಯವೇನು ಚಿನ್ನ ಎಂದಿಗೂ.

ಮುಂದಿನ ಗೀತೆ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಮೂರು ಜನ್ಮ ಚಿತ್ರದಿಂದ ಗೀತೆಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರದ್ದು.

ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸೊಸೆ ತಂದ ಸೌಭಾಗ್ಯ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಬೆಸುಗೆ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಇದುವರೆಗೆ ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 8:30:45. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ ದಯಾವಾನ್ ಚಿತ್ರದಿಂದ.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 8:45 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ.

ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪೂತಿ ನರಸಿಂಹಾಚಾರ್ ಅವರ ಇನ್ನೊಂದು ರಚನೆಯನ್ನು ಕೇಳೋಣ. ಮಾಂದಳಿರಿನ ಚೆಂದುಟಿಯಲ್ಲಿ ಝೇಂಗರಿಸಿತು ವೃಂಗ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಲತಾ ದಾಮ್ಲೆಯವರು ಹಾಡಿರುವ ಭಾವಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಕುವೆಂಪು ಅವರ ರಚನೆಯನ್ನು ಕೇಳೋಣ. ಕೊಳಲನೂದಿ ಮೋಹಿಪುದನು ಕಲಿಸು ಎನಗೆ ಚೆನ್ನ.

ಇದುವರೆಗೆ ಲತಾ ದಾಮ್ಲೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಈಗ ಕೇಳೋಣ ಶರ್ಮಿಷ್ಠಾ ಗುಹಾ ಅವರ ಗಾಯನವನ್ನು. ರಾಗ್ ಭಾಗ್ಯಶ್ರೀ, ವಿಲಂಬಿತ್ ಏಕ್ತಾಲ್, ದೃತ್ ತೀನ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶರ್ಮಿಷ್ಠ ಗುಹಾ ಅವರ ಗಾಯನವನ್ನು ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ವಿಶ್ವನಾಥ್ ನಾಕೋಡ್, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ ಕಾರ್ಯಕ್ರಮದ ಮರು ಪ್ರಸಾರ. ಇದರಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಆಶಾ.

0: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೇಘನಾ ಕಾನೇಟ್ಕರ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಇದರಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮೇಘನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಹಿಂದೆ ಎಲ್ಲ ಕಂಪ್ಯೂಟರ್ ಕಲಿತರೆ ಸಾಕು, ನಿನ್ಗೆ ಒಂದು ಜಾಬ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಈಗ AI ಕಲಿಲೇಬೇಕು, ಆಗ್ಲೇ ನಿಂಗೆ ಕೆಲಸ ಸಿಗೋಕೆ ತುಂಬಾ ಚಾನ್ಸಸ್ ಇರೋದು ಅಂತ. ಸೊ ಈ ಬದಲಾವಣೆಯನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
1: ಖಂಡಿತವಾಗ್ಲು, ಈಗ ಎಷ್ಟೊಂದು ಆವಿಷ್ಕಾರಗಳನ್ನ ನಾವು ನೋಡ್ತಾ ಬಂದಿದ್ದೀವಿ.
0: ಕರೆಕ್ಟ್.
1: ಕಂಪ್ಯೂಟರ್ ಬಂತು. ಮುಂಚೆ ಹೇಗೆ ಅಂತ ಅಂದ್ರೆ, ಮಾನವ ಪ್ರತಿಯೊಂದನ್ನು ತನ್ನ ಕೈಯಾರೆ ಮಾಡ್ತಕ್ಕಂಥ ಕೆಲಸಗಳಿಗೆ ಒಗ್ಗಿಕೊಂಡಿದ್ದ. ಅವನ ದೈನಂದಿನ ಚಟುವಟಿಕೆಗಳಾಗಿರಬಹುದು ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಿರಬಹುದು, ಬೌದ್ಧಿಕ ಶಕ್ತಿ ಕ್ಷಮತೆಯ ಆಧಾರದ ಮೇಲೆ ಮಾಡ್ತಾ ಇದ್ದ. ಹಾಗೆಯೇ ದಿನ ಕಳೆದಂತೆ ಏನಾಯಿತು, ಕಂಪ್ಯೂಟರ್ ಒಂದು ಆವಿಷ್ಕಾರ ಆದಾಗ ಜನರ ಮನಸ್ಸಲ್ಲಿ ಏನಿತ್ತು ಅಂದರೆ, ಕಂಪ್ಯೂಟರ್ ಬಂದ ತಕ್ಷಣ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇತ್ತು. ಕ್ರಮೇಣವಾಗಿ ಕಂಪ್ಯೂಟರ್ಗೆ ಮನುಷ್ಯ ಹೇಗೆ ಒಗ್ಗಿಕೊಳ್ಳಲಾರಂಭಿಸಿದ ಅಂತಂದ್ರೆ, ನಾನು ಮಾಡ್ತಕ್ಕಂಥ ಪ್ರತಿ ಕೆಲಸನು ಕಂಪ್ಯೂಟರ್ ಸಹಿತವಾಗಿ, ಕಂಪ್ಯೂಟರ್ಸ್ನ ಒಂದು ಸಹಾಯದಿಂದ ನಾನು ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಬೆಳೀತು. ಅದೇ ರೀತಿ ಕಾಲಕ್ರಮೇಣ ಮತ್ತಷ್ಟು ಬೆಳವಣಿಗೆ ಬದಲಾವಣೆಗಳು ನಮ್ಮ ಒಂದು ಜೀವನದಲ್ಲಿ ಕಾಣ್ತಾ ನಾವಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಆದರೆ ಈ ಬೆಳವಣಿಗೆ ಇಲ್ಲೇ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಯಾಕಂದರೆ ಹೊಸ ಆವಿಷ್ಕಾರಗಳು ಬಂದಾಗ ಯಾವಾಗಲೂ ಮನುಷ್ಯನಲ್ಲಿ ಒಂದು ಭಯ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಉದಾಹರಣೆಗೆ ಈಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತಾಡಬೇಕಂದ್ರೆ, ಮುಂಚೆ ಆಪರೇಷನ್ಸ್ ಅಂತಂದರೆ ಒಂದು ಈ ಚಾಕು ಕತ್ರಿಯ ಸಹಾಯದಿಂದ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು. ಇವಾಗ ಅಲ್ಲಿಗೂ ಕೂಡ ಏನಾಯಿತು, ಕೀಹೋಲ್ ಸರ್ಜರಿ ಬಂತು.

0: ಅದಾದ ನಂತರ ಅಲ್ಲಿ ಕೂಡ AI ಬಳಕೆ ಆಗ್ತಾ ಇದೆ, ಲೇಸರ್ ಥೆರಪಿ ಕೂಡ ಬಳಕೆ ಆಗ್ತಾ ಇದೆ. ಸೊ ಒಂದು ಶಸ್ತ್ರಚಿಕಿತ್ಸೆಯ ಕೋಣೆಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಭಯ ಇತ್ತು. ಆಚೆ ಬರುವಾಗ ನೋವಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬೇಗ ಚೇತರಿಕೆಯನ್ನು ಕಂಡಾಗ ಒಂದು ವಿಶ್ವಾಸ ಬಂತು. ಅದೇ ರೀತಿ AIಯಲ್ಲೂ ಕೂಡ ಆರಂಭದಲ್ಲಿ ಭಯ ಸಹಜ, ಬಳಸ್ತಾ ಬಳಸ್ತಾ ಹೋದ ಹಾಗೆ ಭಯ ನಿರ್ಮೂಲನೆ ಆಗ್ತಾ ಹೋಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೇನೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, AI ನಮ್ಮ ಕೆಲಸವನ್ನ ಕಸಿದುಕೊಳ್ತಾ ಇಲ್ಲ, ನಮ್ಮಲ್ಲಿ ಇರುವಂತಹ ಕ್ಷಮತೆಯನ್ನ ಇನ್ನೂ ವಿಸ್ತರಿಸ್ತಾ ಇದೆ ಅಂತ ಹೇಳ್ಬೋದು.
1: ಈಗ ನಾವು ಪ್ರತಿಯೊಂದು ದೈನಂದಿನ ಕೆಲಸಗಳಿಗೂ ಚಿಕ್ಕ ಪುಟ್ಟ ಕೆಲಸ ಇರ್ಬೋದು, ಈಗ ಪ್ರಶ್ನೆಗಳು ಪ್ರಿಪೇರ್ ಮಾಡೋದಿರಬಹುದು ಅಥವಾ ಏನೋ ಒಂದು ನಮ್ಗೆ ಇನ್ಫಾರ್ಮೇಶನ್ ಬೇಕಿರುತ್ತೆ, ಅದನ್ನೆಲ್ಲ ನಾವು AI ಮೂಲಕ ಪಡ್ಕೋಬಹುದು. ಸ್ವಲ್ಪ ಈಸಿಯಾಗಿ ಬೇಗ ಬೇಗನೆ ಒಂದು ವಿದಿನ್ ಫ್ಯೂ ಸೆಕೆಂಡ್ಸ್, ವಿದಿನ್ ಫ್ಯೂ ಮಿನಿಟ್ಸ್ ನಮ್ಮ ಹತ್ರ ಆ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಆದ್ರೆ ನಾವು ಎಫರ್ಟ್ ಹಾಕ್ತಿಲ್ಲ, ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಿಲ್ಲ, ಆ ಕ್ಷಮತೆ ಕ್ಷೀಣಿಸ್ತಿದೆಯಾ? ಮುಂದೆ ಹೋಗ್ತಾ ಹೋಗ್ತಾ ಆ ಕ್ಷಮತೆ ನಮ್ಮ ಬ್ರೈನ್ ಯೋಚನೆ ಮಾಡೋ ಫಂಕ್ಷನ್ ನ ಕಡಿಮೆ ಮಾಡತ್ತಂತ ನಿಮ್ಗೆ ಅನ್ಸುತ್ತಾ?
0: ಅದು ಎರಡು ರೀತಿಯಲ್ಲಿ ವಿಚಾರ ಮಾಡ್ಬೇಕಾಗತ್ತೆ. ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವಿಚಾರ ಮಾಡಿದ್ರೆ ಎಲ್ಲೋ ಒಂದು ಕಡೆ ಆ ಕ್ಷಮತೆ ಕಡಿಮೆ ಆಗ್ತಾ ಇದೆ. ನಮ್ಮ ಒಂದು ಅವಲಂಬನೆ ಏನಿದೆ ಈ AI ಅಥವಾ ಕೃತಕ ಬುದ್ಧಿಮತ್ತೆಯ ಮೇಲೆ ನಮ್ಮ ಅವಲಂಬನೆ ಎಷ್ಟು ಮಟ್ಟಿಗೆ ಇದೆ ಅನ್ನುವ ಆಧಾರದ ಮೇಲೆ ನಾವು ಹೇಳ್ಬೋದು ಇಲ್ಲಿ ನಾವು ಕ್ಷಮತೆಯನ್ನು ಕಳೆದುಕೊಳ್ತಿದ್ದೀವಿ ಅಂತ ಹೇಳಿ. ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಊಟದಲ್ಲಿ ಚಿತ್ರಾನ್ನ ಊಟ ಮಾಡ್ತೀವಿ. ಸೊ ಚಿತ್ರಾನ್ನ ಎಷ್ಟು ಸರಳವಾಗಿ ತಯಾರಿಸಬಹುದು? ಒಂದು ಅನ್ನ ಮಾಡಿ ಅದು ತಂಗಳನ್ನ ಆದರೂ ಸರಿ, ಬಿಸಿ ಅನ್ನ ಆದರೂ ಸರಿ, ಒಂದು ಹಸಿಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಅರಿಶಿನ ಹಿಂಗು ಹಾಕಿಬಿಟ್ರೆ, ಒಗ್ಗರಣೆ ಹಾಕಿ ಕಲಸಿದ್ರೆ ಚಿತ್ರಾನ್ನ ರೆಡಿ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಆನ್ಲೈನ್ ಮೂಲಕ ಆರ್ಡರ್ನ ಮಾಡ್ಕೊಳ್ತಿದ್ದೀವಿ. ಎಷ್ಟೆಲ್ಲ ವಿಧದಲ್ಲಿ ನಾವು ಹುಡುಕಿ ಕಡೆಗೆ ಏನು ಮಾಡ್ತೀವಿ, ಸಾಕಷ್ಟು ಬೇರೆ ಬೇರೆ ವಿಧವಾದ ಆಹಾರಗಳು ಅಲ್ಲೆಲ್ಲ ನಮಗೆ ಆಯ್ಕೆಗಳು ತೋರಿಸಿರುತ್ತೆ. ಆದರೆ ಕಡೆಗೂ ನಾವು ಆಯ್ಕೆ ಮಾಡ್ಕೊಳ್ಳೋದು ಚಿತ್ರಾನ್ನನೇ. ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಮನೆಯಲ್ಲಿ ಚಿತ್ರಾನ್ನ ಮಾಡೋದು ತುಂಬಾ ಸರಳ ಸುಲಭ, ಆದರೆ ನಾವು ಅದಕ್ಕೆ ತಯಾರಿಲ್ಲ. ಯಾಕೆ ನಾನು ಕುಳಿತ ಒಂದು ಸ್ಥಳದಿಂದ ಎದ್ದು ಹೋಗಿ ಅಡುಗೆ ಮನೆಗೆ ಹೋಗಿ ಪಾತ್ರೆ ತಗೊಂಡು ಅಕ್ಕಿನ ಬೇಯಿಸಿ ಮಾಡಬೇಕು? ನನಗೆ ಒಂದು ಸಿಂಗಲ್ ಟಿಕ್ಕಲ್ಲಿ ನನಗೆ ಸಿಗ್ತಾ ಇದೆ, ನನ್ನ ಕೈಯಲ್ಲಿ ಫೋನ್ ಇದೆ, ಅಂಗೈಯಲ್ಲೇ ವಿಶ್ವ ಇದೆ. ಸೊ ನಾನು ಅದ್ರ ಮೇಲೆ ಅವಲಂಬನೆ ಆದರೆ ಸಾಕು, ಇವಾಗ ನನ್ನ ಕೈಯಲ್ಲಿ ದುಡ್ಡು ಇದೆ, ಸೊ ನಾನು ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ಅದನ್ನು ತರಿಸ್ಕೊಳ್ಬಹುದು ಅಂತಂದಾಗ ನಾವು AI ಮೊರೆ ಹೋಗ್ತಾ ಇದ್ದೀವಿ.
1: ಈಗ ನಾವು AIನ ಸ್ಪರ್ಧಿಯ ತರ ನೋಡ್ಬೇಕಾ ಅಥವಾ ಫ್ರೆಂಡ್ ತರ ನೋಡ್ಬೇಕಾ?
0: ಇಲ್ಲೂ ಕೂಡ ಅಷ್ಟೇ, ಎರಡೂ ರೀತಿಯಲ್ಲೂ ನೋಡ್ಬೇಕಾಗತ್ತೆ. ಆದ್ರೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಹೇಳೋದಾದ್ರೆ AIನ ಫ್ರೆಂಡ್ ತರ ನೋಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಮತ್ತು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಪರ್ಧಿಯಾಗಿ ನೋಡೋದಕ್ಕೆ AI ಒಂದು ಕಂಪನಿ ಅಲ್ಲ, ಅಥವಾ ಅದೊಂದು ಪ್ರತ್ಯೇಕವಾದ ತಂತ್ರಜ್ಞಾನ ಅಂತ ಅಲ್ಲ. ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಇವತ್ತು AI ಬಳಕೆ ಆಗ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ನೀವು ಬೆಳಗ್ಗೆ ಎದ್ದ ನಂತರ ನೀವು ಒಂದು ನಿಮ್ಮ ಮೊಬೈಲ್ ಫೋನನ್ನು ತೆರೆದು ನೋಡಿ, ನೀವು ಫಸ್ಟು ಈಗ ಹವಾಮಾನ ವಾಯುಗುಣದ ಒಂದು ಇವತ್ತಿನ ಸ್ಟೇಟಸ್ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಬಯಸಿದ್ರೆ, ನೀವು ಕುಳಿತ ಸಹಾಯದಿಂದ ಏನು ಗ್ಲೋಬಲಿ ಅಂದರೆ ಜಗತ್ತಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಮಳೆ ಬೀಳ್ತಾ ಇದೆ ಅಥವಾ ಬೇಸಿಗೆ ಇದೆ ಚಳಿಗಾಲ ಇದೆ ಅಂತನ್ನೋದನ್ನು ನೀವು ಒಂದು ಸೆಕೆಂಡಲ್ಲಿ ತಿಳಿದುಕೊಳ್ಬಹುದು. ಅದೇ ರೀತಿ ನಾನಿವತ್ತು ಒಂದು ಆಫೀಸ್ಗೋ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ನಾನು ಪ್ರಯಾಣಿಸಬೇಕಾಗ್ತಾ ಇದೆ. ಸೊ ನನ್ನ ಗಮ್ಯ ಸ್ಥಳವನ್ನು ನಾನು ಅಂದರೆ ತಲುಪೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಮತ್ತು ಯಾವ ರಸ್ತೆಯ ಮೂಲಕ ನಾನು ಹೋದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು ತಲುಪ್ಬೋದು ಅಂತ ನಾವು ನೋಡ್ತೀವಿ. ಇದೆಲ್ಲವೂ AI ಸಹಾಯದಿಂದ ಆಗ್ತಾ ಇದೆ. ಹಾಗಾಗಿ AIಯನ್ನು ನಾವು ನಮ್ಮ ಫ್ರೆಂಡಾಗಿ, ನಮ್ಮ ಸ್ನೇಹಿತ ಆಗಿ ಅಥವಾ ನಮ್ಮ ಸಹಾಯಾತ್ರಿಕನಾಗಿ ನಾವು ಭಾವಿಸಿದ್ರೆ ನಮಗೆ ಸಹಾಯ ಆಗುತ್ತೆ. ಕಾಂಪಿಟೇಟರ್ ಅಂತ ಭಾವಿಸಿದ್ರೆ ಸವಾಲುಗಳು ಎದುರಾಗುತ್ತೆ, ನೀವು ಅದ್ರ ಜೊತೆ ಒಗ್ಗಿಕೊಳ್ಳೋದಕ್ಕೆ ಆಗೋದಿಲ್ಲ.
1: AIನ ಬಳಕೆ ಮಾಡೋದು ನಾವು ಮನುಷ್ಯರು, ನಮ್ಗೆ ಹೇಗೆ AIನ ಅವಶ್ಯಕತೆ ಇದೆ AIಗೆನೆ ನಾವಿವಾಗ. ಒಬ್ಬ ಮನುಷ್ಯನಿಗೆ ಗೊತ್ತಿರ್ಬೇಕಲ್ವಾ ಪ್ರಾಂಪ್ಟ್ ಹೆಂಗ್ ಕೊಡೋದು, AI ಕೆಲಸ ಮಾಡ್ಬೇಕು ಅಂದ್ರೆ. ಸೊ ಬೋತ್ ಆರ್ ಇಂಟರ್ ಡಿಪೆಂಡೆಂಟ್ ಅಂತ ಅನ್ಸುತ್ತಲ್ವಾ?
0: ಖಂಡಿತ ಹೌದು
1: ಅಲ್ವಾ. ಸೊ ಈಗ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರಲಿ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ AI ತುಂಬಾ ಸಹಾಯ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ.

0: ಇವೆ. ಈಗ ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಎಐ ಯಾವ ರೀತಿ ಸಹಾಯ ಮಾಡುತ್ತೆ?
1: ಇದು ನಿಜಕ್ಕೂ ತುಂಬಾ ಉತ್ತಮವಾದ ಪ್ರಶ್ನೆ. ಬೇರೆ ಕ್ಷೇತ್ರಗಳಲ್ಲಿ ಅದಾಗದೆ ಅವರಿಗೆ ಅಂದ್ರೆ ಎಐ ನ ಒಂದು ಉಪಯೋಗ ಆಗ್ತಾ ಇದೆ. ಅದು ಬೇಕೋ ಬೇಡವೋ ಎಐ ಜೊತೆಗೆ ನಡೆಯಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಆದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದ್ರೆ ಕಾಮರ್ಸ್ ವಿಭಾಗದಲ್ಲಿ ನೋಡೋದಾದ್ರೆ, ಕಾಮರ್ಸ್ ವಿಷಯವನ್ನ ಕಲಿತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಉದ್ಯೋಗದಲ್ಲಿ ಇರುವಂತಹವರಾಗಿರ್ಬೋದು, ಈ ಒಂದು ಕ್ಷೇತ್ರದಲ್ಲಿ ನಾನೇನೋ ನನ್ನ ಭವಿಷ್ಯವನ್ನ ಕಟ್ಕೊಳ್ತೀನಿ ಅಂತ ಒಂದು ಆಕಾಂಕ್ಷೆಯನ್ನ ಹೊಂದಿರೋರು ಆಗಿರಬಹುದು, ಖಂಡಿತವಾಗ್ಲೂ ಕೂಡ ಇಂಜಿನಿಯರಿಂಗ್ ಒಂದೇ ಅಲ್ಲದೇನೆ ಅಥವಾ ಮೆಡಿಕಲ್ ಕ್ಷೇತ್ರ ಒಂದೇ ಅಲ್ಲದೇನೆ, ಇನ್ನು ಬೇರೆ ರೀತಿಯಲ್ಲಿ ನೋಡಬೇಕು ಅಂತಂದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಸಹಕಾರಿ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಎಐ ಇಲ್ದೇನೆ ಲೆಕ್ಕಪತ್ರಗಳನ್ನ ತಯಾರಿಸೋದಾಗಿರ್ಬೋದು, ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಸಹಜವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಡೆಬಿಟ್, ಕ್ರೆಡಿಟ್, ಅಸೆಟ್, ಲಯಬಿಲಿಟಿ ಇವನ್ನೆಲ್ಲ ಹೇಳ್ತಿದ್ವಿ. ಸೊ ಇಲ್ಲಿ ಟ್ಯಾಲಿ ಮಾಡೋದು, ತಾಳೆ ಮಾಡಿ ನೋಡ್ಬೇಕಾಗ್ತಿತ್ತು ಅಂಕಿ ಅಂಶಗಳನ್ನ ಎಲ್ಲ. ಅದು ಮುಂಚೆ ಮಾನವ ತನ್ನ ಕೈಯಾರೆ ತನ್ನ ಕ್ಷಮತೆಯ ಸಹಾಯದಿಂದ ಮಾಡುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇತ್ತು, ಸಾಕಷ್ಟು ಸಮಯವನ್ನ ಹಿಡಿತಾ ಇತ್ತು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡೋದಕ್ಕೆ. ಇವತ್ತು ಎಐ ಸಹಾಯದಿಂದ ಕಾಮರ್ಸ್ ಕಲಿತಿರುವವರಿಗೆ ಅಥವಾ ಕಾಮರ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಇಷ್ಟು ಉಪಕಾರಿಯಾಗಿದೆ ಅಂತ ಅಂದ್ರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ಹ್ಯೂಮನ್ ಎರರ್ ಇಲ್ಲದೇನೆ ತಯಾರಿಸಬಹುದಾದಂತ ಸಾಧ್ಯತೆಗಳು ಸಿಕ್ಕಿದೆ.
0: ಓಕೆ, ಸೊ ಹಾಗಾದ್ರೆ ಹಣಕಾಸು ಕ್ಷೇತ್ರದಲ್ಲಿ ಎಐ ಬಳಕೆ ಮಾಡಿದ್ರೆ ಯಾವುದೇ ತಪ್ಪು ಆಗಲ್ಲ ಅನ್ನೋದು ಥಿಂಕಿಂಗ್ ಇದೆಯಾ?
1: ಇದೆ. ಯಾಕೆ ಅಂತಂದ್ರೆ ಈಗ ಎಐ ನ ಸಿದ್ಧ ಮಾಡಿರೋದು ಯಾರು? ಮನುಷ್ಯರೇ ಅಲ್ವಾ. ಸೊ ಮನುಷ್ಯ ತಪ್ಪು ಮಾಡ್ತಾನೆ, ಅದು ಹಿರಿಯರಿಂದ ಒಂದು ನಣ್ಣುಡಿ ನಾವು ಕೇಳ್ತಾ ಬಂದಿದೀವಿ, ತಪ್ಪು ಮನುಷ್ಯ ಮಾಡದೆ ಮರ ಮಾಡುತ್ತಾ ಅಂತ. ನಿಜ ಅಲ್ವಾ? ಸೊ ಮನುಷ್ಯ ತಪ್ಪು ಮಾಡ್ತಾನೆ ಅಂತಂದ್ರೆ ಎಐ ನ ಸಿದ್ಧ ಮಾಡಿರೋದು ಕೂಡ, ಅದನ್ನ ಎಐ ನ ಕಂಡು ಹಿಡಿದಿರೋದು ಮನುಷ್ಯ ಆಗಿರೋದ್ರಿಂದ ಎಐ ತನ್ನಿಂದ ತಾನೇ ವಿಷಯಗಳನ್ನ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಏನು ಅಂದ್ರೆ ರಿಸಲ್ಟ್ನ ಕೊಡೋದಿಲ್ಲ. ಎಐಗೆ ನಾವು ಹಲವಾರು ಅಂದ್ರೆ ಅದು 100,000 ಅಲ್ಲ, ನಮಗೆ ಲೆಕ್ಕಕ್ಕೆ ಸಿಗದಂತ ಅಗಣಿತ ವಿಚಾರಗಳನ್ನ, ಉದಾಹರಣೆಗಳನ್ನ, ಮಾಹಿತಿಗಳನ್ನ ನಾವು ಎಐಗೆ ಮುಂಚಿತವಾಗಿ ಅದನ್ನ ಸಿದ್ಧಪಡಿಸುವಾಗ್ಲೇನೆ ಕೊಟ್ಟಿರ್ತೀವಿ. ಹಾಗಾಗಿ ನಾವು ದೈನಂದಿನ ನಮ್ಮ ಬಳಕೆಯಲ್ಲಿ ಎಐನ ಆಧರಿಸ್ಬೇಕು, ಅವಲಂಬಿಸ್ಬೇಕು ಅಂದಾಗ ನಾವು ಕೊಡ್ತಕ್ಕಂತ ಪ್ರಾಂಪ್ಟ್ ಅದು ಎಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದು ಕೊಡ್ತಕ್ಕಂತ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಹಾಗೇನೆ ವಾಣಿಜ್ಯ ಕ್ಷೇತ್ರದಲ್ಲಿ ನಾನು ಹೇಳಿದ ಹಾಗೆ ಅಂಕಿ ಅಂಶಗಳು, ನಾವು ಪ್ರಾಂಪ್ಟ್ ಯಾವ ರೀತಿ ಕೊಡ್ತೀವಿ ಅದರ ಆಧಾರದ ಮೇಲೆ ಎಐ ಔಟ್ಪುಟ್ ಕೊಡುತ್ತೆ. ಅದು 100 to 100 ಸರಿಯಾಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯನಲ್ಲೂ ತಪ್ಪಾಗುತ್ತೆ ಅಂದ್ರೆ ಎಐ ನಿಂದ ತಪ್ಪಾಗೋದು ಸಹಜ.
0: ಈಗ ಮೇಘನಾ ಅವರೇ, ಈಗ ಪ್ರಾಂಪ್ಟ್ ಕೊಡೋದು ಅಂತ ಹೇಳಿದ್ರೆ, ಈಗ ನಾವು ಪ್ರಾಂಪ್ಟ್ ಕೊಟ್ಟಾಗ್ಲೂ ಗಮನಿಸಬೇಕು ನಾವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಕೊಟ್ಟಿದೀವ ಅಂತ ಹೇಳಿ, ಅಂಡ್ ಒಂದ್ಸಲ ಎಐ ಇಂದ ನಮಗೆ ರಿಸಲ್ಟ್ ಜನರೇಟ್ ಆದ್ಮೇಲೂ ನಾವು ಯೋಚನೆ ಮಾಡ್ಬೇಕು ಅಂಡ್ ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತಲ್ಲಿ ಅಲ್ವಾ. ಸೊ ಅಲ್ಲಿಂದ ಅಲ್ಲಿಗೆ ಟೈಮ್ ಕರೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ.
1: ಹೌದು,
0: ಖಂಡಿತ. ದ ಪ್ರಾಸೆಸ್ ಮೇ ಬಿ ವೆರಿ ಶಾರ್ಟ್, ನಮ್ಗೆ ಆನ್ಸರ್ ಸಿಗೋದು, ಬಟ್ ನಮ್ಮ ಕೆಲಸ ಅಷ್ಟೇ ಉಳ್ಕೊಂಡಿರತ್ತಲ್ವಾ? ಮತ್ತೆ ಎಐ ಕೊಟ್ಟಿರೋದು ಕ್ರಾಸ್ ಚೆಕ್ ಮಾಡೋದು, ಏನು ಸರಿ ಇದೆಯಾ ಇಲ್ವಾ, ಕ್ರಾಸ್ ಚೆಕ್ ಮಾಡಬೇಕಾದ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ. ಈಗ ಒಂದು ಕಂಪನಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಐ ಬಂದ ನಂತರ ಉದ್ಯೋಗಿಗಳ ಪಾತ್ರ ಹೇಗೆ ಬದಲಾಗಬಹುದು? ಈಗ ಮುಂಚೆ ಎಲ್ಲ ಏನು, ನೀವು ಲೆಕ್ಕಪತ್ರ ತಯಾರ್ ಮಾಡ್ಬೇಕು, ಆಡಿಟಿಂಗ್ ಮಾಡ್ಬೇಕು, ಅದೆಲ್ಲ ಇತ್ತು. ಈಗ ಏನಂದ್ರೆ ನಾವು ಎಐ ಕಲ್ತ್ರೆ ಸಾಕು, ನಮ್ಮ ಆಡಿಟಿಂಗ್ ಲೆಕ್ಕಪತ್ರ ತಯಾರಿಕೆ ಎಲ್ಲ ಅದೇ ಮಾಡುತ್ತೆ, ಬಟ್ ನಾವು ಏನ್ ಕಲ್ತ್ಕೋಬೇಕು, ಅಪ್ಡೇಟ್ ಆಗ್ಬೇಕು, ನಾವು ಎಐ ನ ಕಲ್ತ್ಕೊಂಡಿರ್ಬೇಕು ಅಲ್ವಾ. ಯಾವ ರೀತಿ ಉದ್ಯೋಗ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಚೇಂಜಸ್ ಉಂಟಾಗಬಹುದು?
1: ಮುಂಚೆ ಕಂಪ್ಯೂಟರ್ ಬಂದಂತಹ ಒಂದು ಕಾಲಘಟ್ಟದಲ್ಲಿ ಎಕ್ಸೆಲ್ ಇತ್ತು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳಿ. ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಈ ಪುಸ್ತಕಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದಂತಹ ಒಂದು ಏನು ಒಂದು ಮಾಡ್ಯೂಲ್ ಇದೆ, ಒಂದು ಫಾರ್ಮ್ಯಾಟ್ ಅಂತ ಇದೆ. ಸೊ ಹಾಗೆ ನಾವು ಲೈನ್ಸ್ ಹಾಕ್ಬಿಟ್ಟು, ಬಾಕ್ಸ್ ಹಾಕ್ಬಿಟ್ಟು ಅದರಲ್ಲಿ ನಾವು ಅಂಕಿಅಂಶಗಳನ್ನ ನಾವು ನಮೂದಿಸ್ತಿರ್ತಿದ್ವಿ. ಕಡೆಗೆ ಕಂಪ್ಯೂಟರ್ ಬಂದ ಮೇಲೆ ಎಕ್ಸೆಲ್ ನ ಮೊರೆ ಹೋದ್ವಿ. ಅಲ್ಲಿ ಎಕ್ಸೆಲ್ ಕೂಡ ತನ್ನಿಂದ ತಾನೇ ಯಾವುದೇ ಡೇಟಾನ ತಗೊಳ್ತಿರ್ಲಿಲ್ಲ, ನಾವೇ ಹಾಕ್ತಾ ಇದ್ವಿ. ಕ್ರಮೇಣ ಏನಾಯ್ತು, ಎಐ ಸಹಾಯದಿಂದ ಈಗಲೂ ಕೂಡ ಅಷ್ಟೇ, ಸಮಯ

0: ಕಡಿಮೆ ತಗೊಳ್ತಾ ಇದೆ, ಆದ್ರೆ ನಾವು ವಹಿಸ್ತಕ್ಕಂತ ಪರಿಶ್ರಮ ಅಷ್ಟೇ ಇದೆ.
1: ಹೌದು
0: ಅಷ್ಟೇ. ಆದ್ರೆ ಆ ಪರಿಶ್ರಮದಲ್ಲಿ ಮುಂಚೆ ಒತ್ತಡ ಜಾಸ್ತಿ ಇರ್ತಿತ್ತು. ಪ್ರತಿಯೊಂದನ್ನು ನಾವು ಒಂದು ಡೇಟಾನ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡುವವರೆಗೂ ಕೂಡ, ಮತ್ತೆ ಆ ಅಂಕಿಅಂಶಗಳು ಸರಿಯಾಗಿದೆಯಾ ಅಂತ ಹೇಳಿ ಅನಲೈಸ್ ಅಂದ್ರೆ ಅದನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಅಥವಾ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಅನ್ನೋದನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮನುಷ್ಯನ ಮೇಲೇನೆ ಅವಲಂಬನೆ ಆಗಿತ್ತು. ಆದ್ರೆ ಈಗ AI ಸಹಾಯದಿಂದ ಕಡಿಮೆ ಸಮಯದಲ್ಲಿ ನಾವು ಮಾಡ್ತಾ ಇದ್ದೀವಿ, ಪರಿಶ್ರಮದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಆಗಿಲ್ಲ, ಒತ್ತಡ ಕಡಿಮೆ ಆಗಿದೆ.
1: ಹೌದು, ಈ ಏಜ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಅಂಕಗಳಿಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ?
0: ಖಂಡಿತವಾಗ್ಲು.
1: ಕಾಮರ್ಸ್ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಒಂದು ಸ್ಕಿಲ್ನ ಅವ್ರು ಕಲ್ತ್ಕೋಬೇಕು ಅಂದ್ರೆ ಡೌನ್ ದ ಲೈನ್ ಅವ್ರದ್ದು ಏನು ವೃತ್ತಿಜೀವನ ಚೆನ್ನಾಗಿರುತ್ತೆ, ವೃತ್ತಿಜೀವನದಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾರೆ ಅಂದ್ರೆ ಯಾವ ಕೌಶಲ್ಯನ ನೀವು ಸಜೆಸ್ಟ್ ಮಾಡ್ತೀರಾ?
0: ಇದು ನಿಜಕ್ಕೂ ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನಾನು ನನ್ನ ವಿದ್ಯಾಭ್ಯಾಸ ವ್ಯಾಸಂಗವನ್ನು ಮುಗಿಸಿ ದಶಕಗಳಿಗೂ ಜಾಸ್ತಿ ವರ್ಷಗಳು ಕಳೆದು ಹೋಯಿತು. ಆವಾಗ ನಮ್ಮ ಸಮಯದಲ್ಲಿ ಇವಾಗ ಒಂದು ಕಾಮರ್ಸ್ ಕ್ಷೇತ್ರದಲ್ಲಿ ಅಂದರೆ BCOM ಅಥವಾ BBA ಏನೊಂದು ಸ್ವಲ್ಪ ಉನ್ನತವಾಗಿ ಏನಾದರೂ ಮಾಡಬೇಕು ಅಂತಂದರೆ MBA ಅಥವಾ MCOM ಮಾಡಿದರೆ ಸಾಕು ಅನ್ನಿಸೋಷ್ಟು ಮಟ್ಟಿಗೆ ಇತ್ತು. ಆವಾಗ ಡಿಗ್ರಿ ಮಾತ್ರ ಮುಖ್ಯವಾಗಿತ್ತು. ಈಗ ಕೌಶಲ್ಯಗಳು ಎಷ್ಟು ಮಟ್ಟಿಗೆ ನಮಗೆ ಅಗತ್ಯವಾಗಿದೆ ಅಂತ ಅಂದರೆ, ಇವತ್ತು ನಾನು ಕೆಲಸ ಮಾಡತಕ್ಕಂಥದ್ರಲ್ಲಿ ನನ್ನ ಜೊತೆ ನನಗಿಂತಲೂ ಒಂದು 10-12 ವರ್ಷ ವಯಸ್ಸಿನಲ್ಲಿ ಕಡಿಮೆ ಇರೋರಿಗೆ ಅವರಿಗೆ ಡಿಗ್ರಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸರ್ಟಿಫಿಕೇಟಲ್ಲಿ ತೋರಿಸ್ಬಹುದು ಅಂತ. ಆದ್ರೆ ಕೌಶಲ್ಯಗಳೇ ಅತ್ಯಂತ ಮುಖ್ಯವಾಗಿದೆ ಇವತ್ತು. ಹಾಗಾಗಿ ಕಾಮರ್ಸ್ನವರಿಗೆ ನಮ್ಮ ಕಾಲದಲ್ಲಿ ಏನಿತ್ತು, ಟ್ಯಾಲಿ ಅಂತ ಇತ್ತು, ಒಂದು ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್, ಅದನ್ನ ಕಲ್ತ್ರೆ ಸಾಕು ಅಂತ ಇತ್ತು. ಆದ್ರೆ ಈಗ ಅಷ್ಟೇ ಸಾಕಾಗೋದಿಲ್ಲ, AI ನಲ್ಲಿ Power BI ಅಂತ ಇದೆ, ಆಮೇಲೆ ಸಾಕಷ್ಟು ಇವಾಗ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್, ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳು ಅಂತ ಇದೆ. ಮುಂಚೆ ERP ಸಾಫ್ಟ್ವೇರ್ ಅಷ್ಟೇ ಕಲಿತ್ರೆ ಸಾಕಾಗ್ತಿತ್ತು, ಇವಾಗ ಅದೇ ERPಯಲ್ಲಿ ಮುಂದುವರಿದ ಭಾಗವಾಗಿ AIನ ಆಧರಿಸಿ ತಯಾರಿಸಿದಂತಹ ಭಾಗವಾಗಿ ಹೇಳೋದಾದ್ರೆ ಕ್ಲೌಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಗ್ಲೋಬಲ್ ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನ ನಾವು ಬಳಸಬೇಕಾಗುತ್ತೆ.
1: ಹಣಕಾಸಿನ ವಿಷಯ ಅಂದ್ರೇನೆ ಒಂಥರ ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇರುತ್ತೆ, ಸೊ ಅದರಲ್ಲೆಲ್ಲ ಕರೆಕ್ಟ್ ಆಗಿರಬೇಕು. ಒಂದು ಕಂಪನಿಯ ಹಣಕಾಸು ವಿಭಾಗನ ಮ್ಯಾನೇಜ್ ಮಾಡೋದು ಅಂದ್ರೆ ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಈಗ ಬ್ರೇಕ್ ತಗೊಂಡಿರ್ತಾರಲ್ಲ, ಮೆಟರ್ನಿಟಿ ಲೀವ್ ತಗೊಂಡಿರ್ತಾರ, ಅಥವಾ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ಕೆಲ್ಸಕ್ಕೆ ಹೋಗೋಕೆ ಅವರಿಗೆ ಸಾಧ್ಯ ಆಗಲ್ಲ, ಅವರಿಗೆ AI ಸಹಾಯದಿಂದ ಅವರು ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಮರಳೋಕೆ ಏನಾದ್ರೂ ಚಾನ್ಸ್ ಇದೆಯಾ?
0: 100% ಚಾನ್ಸ್ ಇದೆ ಅಂತ ಹೇಳ್ಬಹುದು. ಏನ್ ಹೇಳ್ಬೇಕು ಅಂದ್ರೆ ದೃಢೀಕೃತ ಪ್ರಮಾಣ ಪತ್ರವನ್ನ ನೀಡುವಂತಹ ಹಲವಾರು ತರಬೇತಿಗಳು ಲಭ್ಯ ಇದೆ ಇವತ್ತು. ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲೇ ಕುತ್ಕೊಂಡು, ನಮ್ಗೆ ಇವತ್ತು ಫೋನ್ ಇಲ್ಲದೆ ಇರುವಂತಹ ಮನುಷ್ಯರೇ ಇಲ್ಲ. ಈಗ ಬುದ್ಧ ಒಂದು ಮಾತು ಹೇಳಿದ್ದ, ಒಂದು ಮನೆ ಅಂದ್ರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಅಂತ ಹೇಳಿ, ಹಾಗೆ ಇವತ್ತು ಮೊಬೈಲ್ ಇಲ್ಲದ ಮನೆ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊಬೈಲ್ ಒಂದು ಸಹಾಯದಿಂದ AIನ ತರಬೇತಿಗಳನ್ನ ಪಡೆದುಕೊಳ್ಬಹುದು, ನಮ್ಮ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಬಹುದು. ನಾನು ಹೇಳಿದ ಹಾಗೆ Power BI ಅಂತ ಇದೆ, ಕ್ವಿಕ್ ಬುಕ್ಸ್ ಆನ್ಲೈನ್ ಅಂತ ಇದೆ, ಎಕ್ಸೆರೋ ಬುಕ್ಸ್ ಅಂತ ಇದೆ, ಜೋಹೋ ಬುಕ್ಸ್, ಈ ರೀತಿ ಇವೆಲ್ಲವೂ ಕಾಮರ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳು ಆಗಿದೆ. ಮತ್ತು ಇದರಲ್ಲಿ ನಾವು ಆನ್ಲೈನ್ ಸಹಾಯದಿಂದ ಅಥವಾ ಈಗ ದೂರ ಶಿಕ್ಷಣ ಅಂತ ಮುಂಚೆ ಹೇಳ್ತಿದ್ವಿ, ಇವಾಗ ಎಷ್ಟು ಮಟ್ಟಿಗೆ ಅದು ಒಂದು ಬೆಳವಣಿಗೆ ಬದಲಾವಣೆಯನ್ನ ಕಂಡಿದೆ ಅಂತ ಅಂದ್ರೆ, ಕುತ್ಕೊಂಡಲ್ಲೇನೆ ದಿನಕ್ಕೆ ತುಂಬಾ ಅಲ್ಲ 1 ಗಂಟೆ ನಾವು ವ್ಯಯಿಸಿದ್ರೆ ಸಾಕು. ಏನೆಲ್ಲ ಮಾಡ್ತಾ ಇರ್ತೀವಿ ದಿನದ 24 ಗಂಟೆಗಳಲ್ಲಿ ಅಲ್ವಾ? ಸೊ ಇದರಲ್ಲಿ ನಾವು ಒಂದೇ 1 ಗಂಟೆ ನಮಗೋಸ್ಕರ ಮೀಸಲಿಟ್ರೆ ಬೇಡ, 1 ಗಂಟೆ ಜಾಸ್ತಿ ಆಗುತ್ತಂದ್ರೆ 1/2 ಗಂಟೆ, ಅದು ಜಾಸ್ತಿ ಆಗುತ್ತಂದ್ರೆ ಕಡೆಯ ಪಕ್ಷ ನಾವು 15 ನಿಮಿಷ ನಾವು ನಮಗೋಸ್ಕರ ನಾವು ವ್ಯಯಿಸ್ಕೊಂಡ್ರೆ, ನಾವು ಎಷ್ಟೇ ಒಂದು ನಾವು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅಥವಾ ಕರಿಯರ್ನ ರೀಸ್ಟಾರ್ಟ್ ಮಾಡೋದು ಅಂತ ಹೇಳ್ಬೋದು, ಇದು ದಿವಸಕ್ಕೆ ನಮಗೋಸ್ಕರ 15 ನಿಮಿಷವನ್ನು ವ್ಯಯಿಸಿ ಈ ಎಲ್ಲ ತರಬೇತಿಗಳನ್ನು ಕೌಶಲ್ಯಗಳನ್ನು ನಾವು ಕಲಿತ್ರೆ ಖಂಡಿತವಾಗ್ಲೂ ನಾವು ಮತ್ತೆ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಮರಳೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ.
1: ಮೇಘನಾ ಅವರೇ, ನಾವೆಲ್ಲ ಕಂಪ್ಯೂಟರ್ ಯುಗದವರು, AI ಯುಗದವರು ಅಲ್ಲ ಅಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ನಮ್ ಸುತ್ತ ಇದ್ದಿದ್ದು ಕಂಪ್ಯೂಟರ್ಗಳೇ ಅಲ್ವಾ? ಸೊ ನಿಮ್ಗೆ ಈ ಹೊಸ ಕೌಶಲ್ಯವನ್ನ ಕಲಿಯೋದಿಕ್ಕೆ ಎಷ್ಟು ಶ್ರಮ ವಹಿಸಿದ್ರಿ ನೀವು, ಅಥವಾ ನಿಮ್ಗೆ ಇದು ತುಂಬಾ ಕಷ್ಟ ಅಂತ ಅನಿಸ್ತಾ ಮೇಘನಾ ಅವರೇ?
0: ನನ್ನ ಮಟ್ಟಿಗೆ ಹೇಳೋದಾಗಿದ್ರೆ ನಾನು ಸ್ವಲ್ಪ ಕಷ್ಟ ಅನುಭವಿಸಿದ್ದು ನಿಜ. ನಾನೀಗ

0: ಈಗಲೇ ಹೇಳಿದ ಹಾಗೆ ನನ್ನ ಒಂದು ಪದವಿ ವ್ಯಾಸಂಗ ಮುಗಿಸಿ ದಶಕಗಳಕ್ಕಿಂತ ಜಾಸ್ತಿ ಕಳೆದು ಹೋಗಿದೆ. ಹಾಗಾಗಿ ನನಗೆ ಇದು ಅತ್ಯಂತ ಸವಾಲಿನ ವಿಷಯ ಆಗಿತ್ತು ನಾನು ಕಲಿಬೇಕಾದಂತಹ ಸಮಯದಲ್ಲಿ. ಆದರೆ ಯಾಕಂದ್ರೆ ನಾವು ಕಾಲೇಜಲ್ಲೂ ಕೂಡ ಒಂದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮಾತ್ರ ಕೊಡ್ತಿದ್ರು, ಅದಕ್ಕೂ ಮೀರಿ ಯಾವುದೇ ಒಂದು ವಿಷಯವನ್ನ ಕರಗತ ಮಾಡ್ಕೊಳ್ಳೋದಿಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇತ್ತು.
1: ಓಕೆ, ನಿಮ್ಮ ವೃತ್ತಿ ಜೀವನದಲ್ಲಿ ಎಐ ಸಹಾಯದಿಂದ ನಿಮ್ಮ ಕೆಲಸವನ್ನ ಈಸಿ ಮಾಡಿರೋದು ಅಥವಾ ನಿಮ್ಮ ಶ್ರಮವನ್ನ ಕಡಿಮೆ ಮಾಡಿರೋ ಯಾವ್ದಾದ್ರು ಘಟನೆ ಇದೆಯಾ?
0: ನಿಜವಾಗ್ಲೂ

0: ತುಂಬಾ ಕಡಿಮೆ ಇತ್ತು.
1: ಓಕೆ, ನಿಮ್ಮ ವೃತ್ತಿ ಜೀವನದಲ್ಲಿ ಎಐ ಸಹಾಯದಿಂದ ನಿಮ್ಮ ಕೆಲಸವನ್ನ ಈಸಿ ಮಾಡಿರೋದು ಅಥವಾ ನಿಮ್ಮ ಶ್ರಮವನ್ನ ಕಡಿಮೆ ಮಾಡಿರೋ ಯಾವ್ದಾದ್ರು ಘಟನೆ ಇದೆಯಾ?
0: ನಿಜವಾಗ್ಲೂ ಇದೆ. ಈ ಹಣಕಾಸು ಮತ್ತು ಲೆಕ್ಕಪತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈಗ ನೋಡಿ ಅತ್ಯಂತ ಏನು ಒಂದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮೊನ್ನೆ ತಾನೇ ಅಂದರೆ ಜುಲೈ 31ರವರೆಗೂ ನಾವು ತೆರಿಗೆಯನ್ನು ಪಾವತಿಸಿದ್ವಿ ಅಲ್ವಾ, ITR ಫೈಲಿಂಗ್ ಮಾಡಿದ್ವಿ. ITR ಫೈಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಅಂಕಿಅಂಶಗಳನ್ನು, ನಾವು 1 ವರ್ಷ ಪೂರ್ತಿ ನಾವು ಮಾಡಿರ್ತಕ್ಕಂಥ ಖರ್ಚುಗಳನ್ನು, ಇನ್ಕಮ್, ನಮ್ಮ ಹೂಡಿಕೆ, ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ತಪ್ಪುಗಳಾಗೋದಕ್ಕೆ ಸಾಧ್ಯ ಇರುತ್ತೆ ಕಂಪ್ಯೂಟರ್ ಯುಗದಲ್ಲಿ ಹೇಳಬೇಕಾದ್ರೆ. ಆದರೆ AI ಬಂದು ಎಷ್ಟು ಮಟ್ಟಿಗೆ ನಮ್ಗೆ ಸಹಕಾರಿಯಾಗಿದೆ ಅಂತನ್ನೋದನ್ನ ನಾನು ಕೆಲಸ ಮಾಡ್ತಾ ನನ್ನ ಅನುಭವದ ಪ್ರಕಾರ ಅದನ್ನು ಕಂಡುಕೊಂಡೆ. ಇದರಿಂದ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ನಾನು AI ಕಲ್ತಿರೋದ್ರಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ.
1: ನಿಮ್ಮ ಜೂನಿಯರ್ಸ್ ನಿಮ್ಮ ಆಫೀಸ್ ಅಲ್ಲಿ ಇರಬಹುದು, ಸೊ ಹೂ ಆರ್ ವೆರಿ ವೆಲ್ ವರ್ಸ್ಡ್ ವಿತ್ AI, ಈಗಿನ ಜನರೇಷನ್ ಮಕ್ಕಳು, ಸೊ ಅವರಿಂದ ಏನಾದ್ರೂ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ತಗೊಳಕ್ಕೆ ನೀವು ರೆಡಿ ಇರ್ತೀರಾ? ಅಂದ್ರೆ ಲೈಕ್ ಅವರು ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರಾ?
0: ಖಂಡಿತ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಜನರೇಷನ್ ಗ್ಯಾಪ್ ತುಂಬಾ ಇದೆ. ಸೊ ಇವಾಗ ಅತ್ಯಂತ ಪ್ರಚಲಿತದಲ್ಲಿ ಇರುವಂತಹ ಒಂದು ಶಬ್ದ ಹೇಳ್ಬೇಕಂದ್ರೆ ಜೆನ್ಜೀಸ್ ಅಂತ ಹೇಳಿ. ಸೊ ಹಾಗಾಗಿ ಈ ಜೆನ್ಜೀಸ್ ಒಂದು ಆ ವಿಚಾರ ಮಟ್ಟ ಹೇಗಿದೆ ಅಂತಂದ್ರೆ, ನಮ್ಗೆ ನಾವ್ ಎಷ್ಟೇ ಕಲಿತಿದೀವಿ, ಎಷ್ಟೇ ಕೌಶಲ್ಯಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಿದೀವಿ ಅಂತಂದ್ರು ನಮ್ಮ ನೆಕ್ಸ್ಟ್ ಜನರೇಷನ್ ಅವರ ಸಹಾಯ ನಮಗ್ ಬೇಕಾಗುತ್ತೆ. ಹಾಗಾಗಿ ನನಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವರನ್ನ ನಾನು ಕೇಳಿ ತಿಳ್ಕೊಳ್ತೀನಿ. ಅವರಿಂದಲೂ ನಾನು ಹೇಗೆ ಅವರನ್ನ ಟ್ರೈನ್ ಮಾಡ್ತೀನೋ ಅದೇ ರೀತಿ ಅವರಿಂದ ನಾನು ಕೂಡ ಟ್ರೈನಿಂಗ್ ನ ತಗೊಳ್ತಿರ್ತೀನಿ.
1: ಓಕೆ, ಮೇಘನಾ ಅವರೇ, ಈಗಿನ ಕಾಲದ ಅಲ್ಲ, ಈಗ BCOM ಅಥವಾ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಕಲಿತಿರೋ ವಿದ್ಯಾರ್ಥಿಗಳಿಗೆ AI ಅವರ ಪಠ್ಯಕ್ರಮದಲ್ಲಿ ಅಥವಾ ಕರಿಕ್ಯುಲಮ್ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆನಾ?
0: ಈಗಾಗಲೇ ಕೆಲವೊಂದು ಕಾಲೇಜ್ಗಳು, ಕೆಲವೊಂದು ಯೂನಿವರ್ಸಿಟಿಗಳು, ಈಗ ಅಟೋನಮಸ್ ಅಂತ ಇರೋದು, ಅಟೋನಮಸ್ನವ್ರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಅಂದರೆ ಹೊಸ ಹೊಸ ಪಠ್ಯಕ್ರಮಗಳನ್ನು ತಮ್ಮ ಕಾಲೇಜ್ಗೆ ಅಗತ್ಯ ಇರುವಂತೆ ಸಿದ್ಧಪಡಿಸೋದಕ್ಕೆ. ಆದರೆ ಕೆಲವೊಂದು ಯೂನಿವರ್ಸಿಟಿ ಅಂಡರ್ ಹೋಗೋದಿದ್ರೆ ಅಲ್ಲಿ ಈಗಾಗಲೇ ಒಂದು ಏನು ಹೇಳಬೇಕು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಅಲ್ಲೆಲ್ಲ ಚರ್ಚೆ ಆಗ್ತಾ ಆಗ್ತಾ ಈಗ AIನ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಕ್ರಮೇಣವಾಗಿ ಬರ್ತಾ ಇದ್ದಾರೆ. ಕೆಲವರು ಅಧಿಕೃತವಾಗಿ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ದೆ ಹೋದ್ರೂ ಸಹ ತಮ್ಮ ದೈನಂದಿನ ಈಗ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಟೀಚ್ ಮಾಡುವಾಗ, ಇವಾಗ ಎಕನಾಮಿಕ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್, ಹೀಗೆ ಟೀಚ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ತಮ್ಮ ಒಂದು ಏನು ಲೆಕ್ಚರಲ್ಲಿ ಹೇಳ್ತಾರೆ, ಈಗಿನ ಮಕ್ಕಳು ಈಗಿನ ಕಾಲದಲ್ಲಿ ನೀವೆಲ್ಲರೂ ಸುಮ್ಮನೆ ಫೋನ್ ಇಟ್ಕೊಂಡು ಏನೋ ಗೇಮ್ಸು ಈ ಥರ ಮಾಡುವ ಬದಲು ಸಾಕಷ್ಟು ಕೌಶಲ್ಯಗಳೆಲ್ಲ ಸಿಗ್ತಾ ಇದೆ, ಕಲಿತಾ ಹೋಗಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮದಲ್ಲೂ ಕೂಡ ಅಳವಡಿಕೆ ಆಗುತ್ತೆ, ಹಾಗಾಗಿ ಈಗಿಂದಲೇ ನೀವು ರೂಢಿಸ್ಕೊಳ್ಳೋದಕ್ಕೆ ಆರಂಭಿಸಿದರೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ನಾವು ನಮಗಿದ್ದಂತಹ ಸವಾಲುಗಳನ್ನು ಗಮನಿಸಿದಾಗ ಇದು ತುಂಬಾ ಅವಶ್ಯಕವಾಗಿದೆ ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಈಗ ಉಚಿತವಾಗಿ AI ಕಲಿಯೋದಿಕ್ಕೆ ಯಾವ ರೀತಿಯ ರಿಸೋರ್ಸಸ್ನ ಮಕ್ಕಳು ಯೂಸ್ ಮಾಡಬಹುದು ಅಂತ ನಿಮ್ಮ ಭಾವನೆ? ಈಗ ಮೋಸ್ಟ್ ಆಫ್ ದಿ ಟೈಮ್ ರೂರಲ್ ಏರಿಯಾಸ್ ಅವರಿಗೆ ಆಕ್ಸೆಸಿಬಿಲಿಟಿ ಇರ್ಲಿಕ್ಕಿಲ್ಲ, ಕ್ಲಾಸ್ AI ಕಲೀಲಿಕ್ಕಂತಲೇ ಕ್ಲಾಸಿಗೆ ಹೋಗ್ಬೇಕು ಅನ್ನೋದು ಅವ್ರ ಹತ್ರ ಏನೂ ಇರಲ್ಲ. ಅಂಡ್ ಕೆಲವರಿಗೆ ಯಾವುದನ್ನು ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಉಚಿತವಾಗಿ ಈಗ ಎಲ್ಲ ಫ್ರೀ ಸಾಫ್ಟ್ವೇರ್ಸ್ ಇದೆ, ಫ್ರೀ ಆಗೂ ಕಲಿಯಬಹುದು. ಸೊ ನಿಮ್ಮ ಪ್ರಕಾರ ಏನಾದರೂ ಅದಕ್ಕೆ ಸಲಹೆಗಳಿದಾವ? ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಅವ್ರು ಯಾವುದನ್ನೆಲ್ಲ ಗಣನೆಗೆ ತಗೋಬಹುದು?
0: ಹೌದು, ಯಾಕಂದ್ರೆ ಇವಾಗ ರೂರಲ್ ಇದರಲ್ಲಿ ವಿಚಾರ ಮಾಡೋದಾದ್ರೆ, ಹೌದು, ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ಸ್ ಇದೆ. ಸೊ ನಾವು ಎಷ್ಟು ವೆಚ್ಚದ ಒಂದು ಮೊಬೈಲ್ ಫೋನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಎಂತೆಂತಹ ಬ್ರ್ಯಾಂಡ್ಗಳದ್ದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದೇ ಬ್ರ್ಯಾಂಡು ಅದಷ್ಟೇ ವೆಚ್ಚದ ಫೋನ್ಗಳನ್ನು ಅವರು ಕೂಡ ಬಳಸ್ತಾ ಇದ್ದಾರೆ. ವ್ಯತ್ಯಾಸ ಏನಂದರೆ, ನಮಗೆ ಅನಿಯಮಿತ ಒಂದು ಇಂಟರ್ನೆಟ್ ಸೌಲಭ್ಯ ಇದೆ, ಎಲ್ಲೂ ಕೂಡ ಅಂದರೆ ಅಡಚಣೆ ಉಂಟಾಗೋದಿಲ್ಲ. ಆದರೆ ಅವರಿಗೆ ರೂರಲ್ ಇರೋದ್ರಿಂದ ಸೆಟಲೈಟ್ ಆಧಾರದ ಮೇಲೆ ಅವರಿಗೆ ಸ್ವಲ್ಪ ಅಡಚಣೆಗಳು ಆಗ್ತಾ ಇರುತ್ತೆ. ಇಲ್ಲಿ ನಮಗೆ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ. ಸೊ ಅಲ್ಲಿ ಅಂದರೆ ಎಲ್ಲದಕ್ಕೂ ಮನೆಯಿಂದ ಆಚೆ ಬಂದು ಕಲಿಯೋದು

0: ಆಗೋದಿಲ್ಲ. ಹಾಗಾಗಿ ಅವರು ಏನ್ ಮಾಡ್ಬೋದು ಅಂತಂದ್ರೆ ಉಚಿತವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದು ಕೂಡ ಉಚಿತವಾಗಿ ಕಲಿತೀವಿ ಅಂದ್ರೆ ಆಗಲ್ಲ. ಯಾಕಂದ್ರೆ ದ್ರೋಣಾಚಾರ್ಯರು ಕೂಡ ಏಕಲವ್ಯನಿಂದ ಗುರುದಕ್ಷಿಣೆಯನ್ನ ತಗೊಳ್ಳೇಬೇಕಾಯ್ತು ಅಲ್ವಾ. ಸೊ ಹಾಗಾಗಿ ಈ ಒಂದು ಜ್ವಲಂತ ಉದಾಹರಣೆಯನ್ನು ಇಟ್ಕೊಂಡು ಹೇಳೋದಾದ್ರೆ ಉಚಿತವಾಗಿ ಸಿಕ್ಕಿದ್ದು ಯಾವುದಕ್ಕೂ ಮಹತ್ವ ಇರೋದಿಲ್ಲ, ಒಂದು ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಮಟ್ಟಿಗೆ ಉಚಿತವಾಗಿ ಕಲಿಯೋ ಅಂತ ಸಾಧ್ಯತೆಗಳಿದೆ ಇದೆ. ಹೇಗೆ ಅಂದ್ರೆ ಚಾಟ್ ಜಿಪಿಟಿ ಅಂತ ಇದೆ. ಸೊ ಚಾಟ್ ಜಿಪಿಟಿ ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೇಗೆ ಅದೇ ರೀತಿ ಮೈಕ್ರೋಸಾಫ್ಟ್ ಕ್ಯಾಪ್ಲೋಟ್ ಅಂತ ಇದೆ, ಜೆಮಿನಿ ಅಂತ ಇದೆ, ಮೆಟಾ AI ಅಂತ ಇದೆ. ಈ ರೀತಿ ನಾವು ಒಂದು ಅಪ್ಗ್ರೇಡ್ ಆಗದೇನೆ ಫ್ರೀ ವರ್ಷನ್ ಅಲ್ಲಿ ಕಲಿತಕ್ಕಂತ ಸಾಧ್ಯತೆಗಳು ಅವಕಾಶಗಳು ನಮ್ಗಿದೆ.
1: ಮೇಘನಾ ಅವರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಇದರಲ್ಲಿ ಇರೋ ಸಾಕಷ್ಟು ಅಪಾರ್ಚುನಿಟೀಸ್ ಮತ್ತೆ ಯಾವೆಲ್ಲ AI ತಂತ್ರಜ್ಞಾನಗಳನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ, ಹೇಗೆಲ್ಲ ಅಪ್ಗ್ರೇಡ್ ಆಗಿದೆ ಅನ್ನೋ ವಿಷಯಗಳನ್ನ ಅಂಡ್ ಕಾಮರ್ಸ್ ವಿಭಾಗದಲ್ಲಿ ಕಲಿತಿರೋ ಮಕ್ಕಳಿಗೆ ಏನೆಲ್ಲ ಅವಕಾಶಗಳಿವೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.

ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ ಹೊಸ ಅವಕಾಶಗಳು ಮತ್ತು ಸಿದ್ಧತೆ ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
2: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
0: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ, ಸ್ನೇಹ, ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೇ

ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 10:30. ಈಗ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸರಿಗಳಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಸರ್ವ ಜೀವಿಗಳ ಪ್ರಾಣಸ್ವರೂಪ ಗಾಳಿ. ಶರೀರಂ ಹಿ ವಿನಾವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆ ಈ ಬಂಧನ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ.

ಶ್ರೇಯಾ ಘೋಷಲ್ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ದೇವದಾಸ್ ಚಿತ್ರದ ಗೀತೆಯನ್ನು. ನುಸ್ರತ್ ಬದರ್ ಅವರ ಗೀತ ರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದಂಡಿದೆ ಕೇಳೋಣ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವೀರ್ಸಾರ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಗಳಲ್ಲಿ.